0: ಎಸ್ ಜಾನಕಿ ಅಮ್ಮ, ನಿನ್ನೆ ರಾತ್ರಿ ನಮ್ಮನ್ನೆಲ್ಲ ಆಗಲೇ ವಿಧಿವಶರಾದರು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡೋಣ. ನಮಸ್ಕಾರ ಶ್ರೋತೃ ಬಾಂಧವರೇ, ಸಿಡ್ನಿ ಕನ್ನಡ ವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಜುಲೈ ತಿಂಗಳ 12ನೇ ತಾರೀಕು ಭಾನುವಾರ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್. ಬೆಂಗಳೂರಿನಿಂದ ಎಂ ಆರ್ ದೀಪಕ್ ಅವರು ಎಸ್ ಜಾನಕಿ ಅವರ ಬಗ್ಗೆ ಒಂದು ಅಂಕಣ ಕಳಿಸಿದ್ದಾರೆ, ಈಗ ಕೇಳೋಣ.
1: ಸಿಡ್ನಿ ಕನ್ನಡ ವಾಣಿಯ ಶ್ರೋತೃಗಳಿಗೆ ಇವತ್ತು ಒಂದು ಬಹಳ ಬೇಜಾರುಂಟು ಮಾಡೋ ವಿಷಯದ ಬಗ್ಗೆ ಮಾತಾಡಿದ್ದಿದೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ರಾತ್ರಿ ಸುಪ್ರಸಿದ್ಧ ಗಾಯಕಿ ಗಾನ ಕೋಗಿಲೆ ಎಸ್ ಜಾನಕಿ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದರು. ಅವರಿಗೆ 88 ವಯಸ್ಸಾಗಿತ್ತು. ನಿನ್ನೆ ರಾತ್ರಿ ಮೈಸೂರಲ್ಲಿ ಅವರ ಪರಿವಾರದ ಜೊತೆ ಅವರು ತಮ್ಮ ಕೊನೆಯ ಉಸಿರನ್ನು ಬಿಟ್ಟಿದ್ದಾರೆ. ಸೊ ಎಸ್ ಜಾನಕಿ ಅವರ ನಿಧನದಿಂದ ಒಂದು ಟ್ರೂಲಿ ಎಂಡ್ ಆಫ್ ಎನ್ ಎರಾ ಅಂತ ಹೇಳ್ಬೋದು, ಎಂಟೈರ್ ಇಂಡಿಯಾಗೆ ಹೇಳ್ಬೋದು. ಯಾಕಂದರೆ ಅವರು ತಮ್ಮ ಕೆರಿಯರನ್ನು 1959 ಶುರು ಮಾಡಿದ್ರು. ಆವಾಗಲೇ ಅವರು ಹಿಂದಿಗೆ ಹಾಡಕ್ಕೆ ಶುರು ಮಾಡಿದರು. ಸೊ ತಮ್ಮ ಕೆರಿಯರಲ್ಲಿ 20 ಭಾಷೆಗಳಲ್ಲಿ 48,000 ಹಾಡುಗಳನ್ನು ಹಾಡಿದ್ದಾರೆ. ಸೊ ದಕ್ಷಿಣ ಭಾರತದಲ್ಲಂತೂ ಪ್ರತಿಯೊಂದು ಭಾಷೆಯಲ್ಲಿ, ಕನ್ನಡ ಆಗಿರಲಿ, ತಮಿಳ್, ತೆಲುಗು, ಮಲಯಾಳಂ, ಎಲ್ಲ ಭಾಷೆಯಲ್ಲೂ ಅವರು ಹಿಟ್ ಹಾಡುಗಳನ್ನು ಕೊಟ್ಟಿದ್ದಾರೆ ಮತ್ತು ನಮ್ಮನ್ನ ಎಷ್ಟೋ ವರ್ಷದಿಂದ ರಂಜಿಸಿದ್ದಾರೆ. ಎಸ್ ಜಾನಕಿ ಅವರ ಒಂದು ಧ್ವನಿ ಏನಿದೆ ಅದು ಬಹಳ ಡಿಸ್ಟಿಂಕ್ಟಿವ್. ಅವರ ಹಾಡು ಕೇಳಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಎಸ್ ಜಾನಕಿ ಅವರ ಹಾಡು ಅಂತ. ಅವರ ಒಂದು ರೇಂಜ್ ಏನಿತ್ತು ಅದು ಬಹಳ ಮೆಚ್ಚುವಂತ. ಮತ್ತೆ ಅವರು ಮಕ್ಕಳ ಹಾಡುಗಳನ್ನು ಕೂಡ ತುಂಬ ಹಾಡಿದ್ದಾರೆ. ಯಾವುದೇ ತರ ಹಾಡಾದರೂ ದುಃಖಭರಿತವಾಗಿರ್ಬೋದು, ಭಕ್ತಿಯುತವಾಗಿರ್ಬೋದು, ರೊಮ್ಯಾಂಟಿಕ್ ಡ್ಯುಯೆಟ್ ಆಗಿರ್ಬೋದು, ಮಕ್ಕಳ ಹಾಡಾಗಿರ್ಬೋದು, ಭಜನೆ ಆಗಿರ್ಬೋದು, ಎಂತ ಹಾಡಾದರೂ ಅವ್ರು ಹೇಳ್ತಿದ್ರು. ಅದು ಎಸ್ ಜಾನಕಿ ಅವರ ಒಂದು ಗ್ರೇಟ್ನೆಸ್. ಅವರು ಇಷ್ಟು ವರ್ಷ ನಮಗೆ ರಂಜಿಸಿದ್ದಕ್ಕೆ ನಾವು ಅವರಿಗೆ ಒಂದು ನಮನವನ್ನು ಅರ್ಪಿಸ್ತೇವೆ. ಸೊ ಮುಂದಿನ ವಾರಗಳಲ್ಲಿ ಅವ್ರ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋಣ. ಆದರೆ ಈಗ ನಾವು ಅವರನ್ನು ಜ್ಞಾಪಿಸ್ಕೋಬೇಕಾಗಿರೋದು ಅವರು ನಮ್ಮ ಕನ್ನಡ ನಾಡಿಗೆ ಕೊಟ್ಟಿರುವ ಸೇವೆ. ಯಾಕಂದರೆ ಅವರು ತಮ್ಮ ಕೆರಿಯರ್ನ ಕನ್ನಡದಲ್ಲಿ ಯಾವಾಗ ಶುರು ಮಾಡಿದ್ರು ಆವಾಗಿಂದಲೇ ಅವರು ನಂಬರ್ 1 ಸಿಂಗರ್ ಆಗೋದು. ಸೊ ಸುಶೀಲಮ್ಮ ಅವರು ಕೂಡ ಹೇಳ್ತಾ ಇದ್ರು, ಆದರೆ ಜಾನಕಿ ಅವರು ಮ್ಯಾಕ್ಸಿಮಮ್ ಹಿಟ್ ಸಾಂಗ್ಸ್ ಕೊಟ್ಟಿದ್ದಾರೆ ಅವ್ರ ಕೆರಿಯರಲ್ಲಿ. 2016 ಅವರು ಹಾಡುಗಳಿಂದ ರಿಟೈರ್ ಆದರು. ನಾನು ಸಾಕಷ್ಟು ದಿನ ಹಾಡಿದ್ದೀನಿ, ಈಗ ನಾನು ರಿಟೈರ್ ಆಗಬೇಕು ಅಂತ. ಸೊ ಅವರ ಕೆರಿಯರಲ್ಲಿ ಅವರ ಪತಿ ಕೂಡ ಬಹಳಷ್ಟು ಅವರಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರ ಕೆರಿಯರ್ ಗ್ರೋತ್ಗೆ. ಮತ್ತು ಈ ವರ್ಷ ಪಾಪ ಅವರು ತಮ್ಮ ಮಗನನ್ನು ಕಳ್ಕೊಂಡ್ರು. ಸೊ ಆದಮೇಲೆ ವಯಸ್ಸಾಯಿತು ಮತ್ತು ಅವರ ಆರೋಗ್ಯ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಎಸ್ ಜಾನಕಿ ಅವರಿಗೆ ಪದ್ಮಭೂಷಣ ಆಫರ್ ಆಗಿತ್ತು. ಆದರೆ ಅವರು, ನಾನು ಸಿನಿಮಾ ಇಂಡಸ್ಟ್ರಿಗೆ ಮಾಡಿರುವ ಕೊಡುಗೆಗೋಸ್ಕರ ನನಗೆ ಭಾರತ ರತ್ನನೇ ಸಿಗಬೇಕಿತ್ತು, ಸೊ ಈ ಪದ್ಮಭೂಷಣ ನನಗೆ ಬೇಡ ಅಂತ ತಿರಸ್ಕರಿಸಿದ್ದಾರೆ. ಸೊ ಖಂಡಿತ ಅವರಿಗೆ ಭಾರತರತ್ನ ಕೊಡೋದರಲ್ಲಿ ಯಾವ ಒಂದು ತಪ್ಪಿಲ್ಲ, ಯಾಕಂದರೆ ಅವರಂಥ ಮಹಾನ್ ಗಾಯಕಿ. ಸೊ ಅವರಿಗೆ ಸಿಡ್ನಿ ಕನ್ನಡವಾಣಿಯ ಪರವಾಗಿ ನಾನು ದೀಪಕ್ ಮಾಡುವ ನಮನ. ಅವ್ರ ಬಗ್ಗೆ ಇನ್ನಷ್ಟು ಹೆಚ್ಚು ಮುಂದಿನ ವಾರಗಳಲ್ಲಿ ಮಾತಾಡೋಣ. ಎಸ್ ಜಾನಕಿ ಅವರಿಗೆ ನಮನ.
0: ಧನ್ಯವಾದಗಳು ಎಂ ಆರ್ ದೀಪಕ್ ಅವರಿಗೆ. 26 ಜುಲೈ 2026 ನಾವು ಎಸ್ ಜಾನಕಿ ಮೇಲೆ ಒಂದು ವಿಶೇಷ ಕಾರ್ಯಕ್ರಮ ತರ್ತಾ ಇದ್ದೀವಿ. ಶ್ರೀ ಪ್ರಕಾಶ್ ಬೆಳವಾಡಿ ಅವರು ಸಿಡ್ನಿಗೆ ಬಂದಿದ್ದಾರೆ, ನಿಮಗೆಲ್ಲ ಗೊತ್ತಿರಬಹುದು. ಅವ್ರ ಜೊತೆ ನಾವು ಸಿಡ್ನಿ ಕನ್ನಡ ವಾಣಿ ತಂಡ ಒಂದು ವಿಶೇಷ ಸಂದರ್ಶನ ಮಾಡಿದ್ವಿ. ಇವತ್ತು 12 ಜುಲೈ 2026 ಹಾಗೂ 19 ಜುಲೈ 2026 ಎರಡು ಕಂತುಗಳಾಗಿ ಈ ಅವರ ವಿಶೇಷ ಸಂದರ್ಶನ ತರ್ತಾ ಇದ್ದೀವಿ. ಈಗ ಕೇಳಿ ಇವತ್ತಿನ ಕಂತು.
2: ಸಿಡ್ನಿ ಕನ್ನಡ ವಾಣಿಗೆ ಸ್ವಾಗತ. ಪ್ರಕಾಶ್ ಬೆಳವಾಡಿ ಅವರೇ, ಇಂದು ನಮ್ಮ ಜೊತೆ ಕೂತ್ಕೊಂಡು ಮಾತಾಡೋದಕ್ಕೆ ಬಹಳ ಧನ್ಯವಾದಗಳು. ನಿಮ್ಮಿಂದನ ಕೇಳೋಣ, ನಿಮ್ಮ ಬೆಳವಾಡಿ ಅನ್ನೋ ಹೆಸರು ಹೇಗೆ ಬಂತು, ನಿಮ್ಮ ಬಾಲ್ಯ, ನಿಮ್ಮ ವಿದ್ಯಾಭ್ಯಾಸ ಮತ್ತು ರಂಗಭೂಮಿಗೆ ಇಳಿದದ್ದು, ಅದರಿಂದ ಚಿತ್ರರಂಗಕ್ಕೆ ಬಂದಿದ್ದು, ಈ ಒಂದು ವಿಷಯದ ಬಗ್ಗೆ ನಮಗೆ ತಿಳಿಸ್ಕೊಡಿ.
3: ಬೆಳವಾಡಿ ಅನ್ನೋ ಹೆಸರು ಯಾಕೆ ಬಂತು ಅಂದರೆ, ನಮ್ಮ ಪೂರ್ವಜರು ಭಾಳ ಎಷ್ಟು ತಲೆಮಾರು ಹಿಂದೆನೋ ಅವರು ಬೆಳವಾಡಿಯಿಂದ ಬಂದಿದ್ದು. ಬೆಳವಾಡಿ ಅಂದರೆ ಹಳೇಬೀಡು ಹತ್ರ ಇದೆ, ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿದ್ದದು. ನನಗೆ ಇಂಗ್ಲೀಷ್ ಸರಿಯಾಗಿ ಬರ್ತಾ ಇರಲಿಲ್ಲ, ಅದಕ್ಕಾಗಿ ನಾನು BA VADA ಅಂತ ಇರೋದನ್ನ ನಾನು WADI ಅಂತ ಮಾಡಿದೆ. ನನಗೆ ವಾಗು ಡಿಫ್ರೆನ್ಸ್ ಗೊತ್ತಿರಲಿಲ್ಲ ಆವಾಗ, ಅದಕ್ಕೆ ನಾನೊಬ್ಬ ತಪ್ಪಾಗಿ ಬರೀತೀನಿ. ಯೂಶ್ವಲಿ ಎಲ್ಲರೂ VADA ಅಂತ ಬರೀತಾರೆ. ಹೌದು, ಅದು ಚಿಕ್ಕಮಗಳೂರು ಬೆಳವಾಡಿ. ಅದು ನಮ್ಮಲ್ಲೇ ಅಂದರೆ ಬೆಳವಾಡಿಯವರು ಏನು ಕ್ಲೇಮ್ ಮಾಡಿದ್ರು ಅಂದರೆ, ಮಹಾಭಾರತದ ಏಕಚಕ್ರ ನಗರ ಅಂತ ಬರುತ್ತಲ್ಲ, ಅದು ಆ ಜಾಗ ಅಂತ ನಾವು ಹೇಳೋದು. ಅಂದರೆ ಮಹಾಭಾರತದ ಜಾಗ ಇದು ಅಂತ ಆ ಥರದ ಎಷ್ಟೋ ಜನ ಹೇಳ್ಕೊಳ್ತಾರೆ, ಅದು ನಾವು ಹೇಳ್ಕೊಳ್ಳೋದು. ಅದು ಅಲ್ಲಿ ಒಂದು ಹೊಯ್ಸಳ ದೇವಸ್ಥಾನ ಇದೆ, ಅದು ಯಾರಿಗೂ ಗೊತ್ತಿಲ್ಲ. ಅದು ಅದು ಬೇಲೂರು ಹಳೆಬೀಡು ಪಕ್ಕ ಇರೋದ್ರಿಂದ ಅದು ಅದು ಮರೆಯಲ್ಲಿದೆ ಅದು. ಆದರೆ ಅದರಲ್ಲಿರುವ ಅಲ್ಲಿ ಮೂರು ಮೂರ್ತಿ ಇದೆ. ನೀವು ಪ್ರವೇಶ ಮಾಡಿದ್ರೆ ಎಡಗಡೆ ಕೃಷ್ಣನ ಮೂರ್ತಿ ಇದೆ, ಎದುರುಗಡೆ ವೀರನಾರಾಯಣ, ಅದು ಅದು ಮುಖ್ಯವಾದ ಮೂರ್ತಿ. ಅದು ಪಕ್ಕದಲ್ಲಿ ಈ ಬಳಗಡೆ ಶಾಂತ ನರಸಿಂಹ, ಎರಡು ದೊಡ್ಡ ದೊಡ್ಡ ಮೂರ್ತಿಗಳದು. ಇಟ್ ಹಸ್ ಬೀನ್ ಡಿಕ್ಲೇರ್ಡ್ ದಟ್ ಬೈ ಮೆನಿ ಪೀಪಲ್ ದಟ್ ದಟ್ ಕೃಷ್ಣ ಈಸ್ ದ ಬೆಸ್ಟ್ ಕೃಷ್ಣ ಐಡಲ್ ಇನ್ ಇಂಡಿಯಾ.
2: ಹಾಂ,
3: ಅಂದರೆ ಇಂಡಿಯಲ್ಲಿ ಬಿಟ್ಟು ಇನ್ನೆಲ್ಲ ಅದಕ್ಕಿಂತ ಚೆನ್ನಾಗಿರೋ ಐಡಿಯಲ್ ಇರೋಕ್ಕೆ ಸಾಧ್ಯ. ಬಟ್ ಸೊ ಇಟ್ ಮಸ್ಟ್ ಬಿ ಪ್ರಾಬ್ಲಿ ಒನ್ ಆಫ್ ದ ಬೆಸ್ಟ್ ಕೃಷ್ಣ ಸ್ಕಲ್ಪ್ಚರ್ಸ್ ಇನ್ ದ ವರ್ಲ್ಡ್. ತುಂಬ ಚೆನ್ನಾಗಿದೆ. ನೀವು ಯಾರು ಬೇಲೂರು ಹಳೆಬೀಡಿಗೆ ಹೋದರೆ ನೀವು ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ. ಅದು ಇಟ್ಸ್ ಎ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್. ಅದು ಇದ್ರ ಮೇಲೆ ಆ ಮೂರ್ತಿ ಮೇಲೆಲ್ಲ ಅವರು ಇದು ಅದು ಆಲ್ ಮುಟ್ಟೋದೇ ಇಲ್ಲ, ಅದಕ್ಕೆ ಉಡುಪು ಏನಾದರೂ ಹಾಕ್ಸಿರ್ತಾರೆ ಅಷ್ಟೇ. ಬಟ್ ಒಂದು ಎರಡು ಬಟ್ಲು ಇಟ್ಕೊಂಡು ಅದು ಇದು ಆ ಪೂಜೆ ಎಲ್ಲ ಅಷ್ಟರಲ್ಲೇ ಮಾಡ್ತಾರೆ. ಅದನ್ನು ಅದ್ರ ಮೇಲೆ ಅಷ್ಟು ಚೆನ್ನಾಗಿದೆ ಅವೆಲ್ಲ. ಸೊ ಅದರ ಹೆಮ್ಮೆ ನಮ್ಮೆಲ್ಲರಿಗೂ ಇದೆ. ಆದರೆ ನಾನು ಹುಟ್ಟಕ್ಕೆ ಒಂದು 15 ದಿನದ ಮುಂಚೆ ನಮ್ಮ ತಂದೆಯವರ ಅಕ್ಕ ಜಯಾ ಅಂತಿದ್ರು, ಅವರು ತೀರ್ಕೊಂಬಿಟ್ರು. ಆಮೇಲೆ ಆವಾಗ ನಾನು ಹುಟ್ಟಿದ್ದು ಅವ್ರ ನೆನಪು ಇರಲಿ ಅಂದ್ಬಿಟ್ಟು ನನಗೆ ಜಯಪ್ರಕಾಶ್ ಅಂತ ಹೆಸರಿಟ್ಟಿದ್ದರು. ನಾನು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆಗಿ ಮುಗಿಸಿದ ಮೇಲೆ ಇಂಡಿಯನ್ ಎಕ್ಸ್ಪ್ರೆಸ್ ಸೇರಿದೆ ನಾನು. ಆ ಸೇರೋಕ್ಕೆ ಮುಂಚೆ ನನ್ನ ಹೆಸರನ್ನ ನಾನು ಒಫಿಷಿಯಲ್ಲಾಗಿ ಒಬ್ಬ ನೋಟರಿ ಮುಂದೆ ಹೋಗಿ ಚೇಂಜ್ ಮಾಡಿಕೊಂಡೆ. ಬಿ ಎನ್ ಜಯಪ್ರಕಾಶ್ ಅಂತ ಇದ್ದಿದ್ದನ್ನು ಪ್ರಕಾಶ್ ಬೆಳವಾಡಿ ಅಂತ ನಾನು
2: ಮಾಡಿಕೊಂಡೆ.
3: ಸರಿ ಹೋಗ್ಲಿಲ್ಲ ಅಲ್ಲ, ನನಗೆ ನನಗಷ್ಟೊತ್ತಿಗಾಗಲೇ ನಾನು ಆ ಸಿನಿಮಾ ನಾಟಕಕ್ಕೆಲ್ಲ ತುಂಬ ಲೈಟಿಂಗ್ ಮಾಡ್ತಾ ಇದ್ದೆ. ನಾನು ನನ್ನ ಹೆಸರೆಲ್ಲ ಪೇಪರಲ್ಲಿ ಬರೋಕ್ಕೆ ಶುರು ಆಗಿತ್ತಾಗಲೇ. ಆವಾಗಿಂದನೇ ನಾನು ಪ್ರಕಾಶ್ ಬೆಳವಾಡಿ ಅಂತ ನಾನು ಬರ್ಕೊಳ್ತಾ ಇದ್ದೆ. ಲೈಟಿಂಗ್ ಅಲ್ಲ, ರೈಟಿಂಗ್. ನಾನು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ನಾನು 18 ವರ್ಷ ಇದ್ದಾಗ ನಾನು ಒಂದು ಆರ್ಟಿಕಲ್ ಬರೆದಿದ್ದು ನನ್ನ ಫ್ರೆಂಡ್ ಜೊತೆ ಸೇರಿ ಬರೆದಿದ್ದು ಫ್ರಂಟ್ ಪೇಜಲ್ಲಿ ಬಂತು, ಸಂಡೇ ಸ್ಟ್ಯಾಂಡರ್ಡ್ ಅಲ್ಲ ಆ ಕಾಲದಲ್ಲಿ. ಸೊ ನನಗೆ ಅದೊಂಥರ ಅದು ಬೈಲೈನ್ ಅಂದರೆ ಆವಾಗ ದೊಡ್ಡದಲ್ಲ ಅದು. ಸೊ ನನಗೆ ಪ್ರಕಾಶ್ ಬೆಳವಾಡಿ ಅಂತಾನೆ ಬೇಕಾಗಿತ್ತು, ಅದಕ್ಕೆ ಇದು ಬಿಟ್ಟುಬಿಟ್ಟೆ ನಾನು ಮಾಡಿಕೊಂಡು.
2: ಓಕೆ.
3: ಸೊ ಹಾಗಾಗಿ ನಮಗೆ ಹೆಸರು ಬಂದಿದ್ದು. ನಮ್ಮ ಥಿಯೇಟರ್ ಹೇಗೆ ಬಂತು ಅಂದರೆ, ನಮ್ಮ ತಂದೆ ಭಾಳ ಕಷ್ಟಪಟ್ಟು ಅವರು ಭಾಳ ಬಡತನದಲ್ಲಿ ಬೆಳಿಬೇಕಾಯಿತು. ಅವರು ಕಿರ್ಲೋಸ್ಕರ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರು ನಮ್ಮ ತಾಯಿನ ಮದುವೆ ಆದಾಗ ಅವ್ರಿಗೆ ತಿಂಗಳಿಗೆ ಅವ್ರಿಗೆ 1800 ರೂಪಾಯಿ ಸಂಬಳ. ಅದು ಒಂದು ವಾರದಕ್ಕೆ ಅದರಲ್ಲಿ ಒಂದು ನಾಲ್ಕನೇ ಒಂದು ಭಾಗ ಅವರು ಪ್ರತಿ ವಾರನೂ ಕೊಡೋರು ಅವ್ರಿಗೆ. ಆಲ್ಮೋಸ್ಟ್ ಲೈಕ್ ಎ ಡೈಲಿ ವೇಜ್ ವರ್ಕರ್ ಇವಾಗ. ಸೈಕಲಲ್ಲಿ ಅದು ಕಿರ್ಲೋಸ್ಕರ್ಗೆ ಹೋಗಿ ಡ್ರಾಫ್ಟ್ಸ್ಮನ್ ಆಗಿದ್ರು, ಅದೇ ಕೆಲಸ ಮಾಡ್ತಾಯಿದ್ರು. ಮುಗಿದ ಮೇಲೆ ನಾಟಕಕ್ಕೆ ಮೇಕಪ್ ಮಾಡೋದಕ್ಕೆ ಅವ್ರು ಹೋಗೋರು. ಮೇಕಪ್ ದುಡ್ಡಿಗೆ ಮಾಡ್ತಿರ್ಲಿಲ್ಲ, ಆಸೆಗೆ ಮಾಡೋರು ಅವರು. ನಮ್ಮ ತಾಯಿ ಆವಾಗ ಈ ವಿಜಯ ಕಾಲೇಜಲ್ಲಿ ಇಂಟರ್ಮೀಡಿಯೇಟ್ ಓದಬೇಕಾದ್ರೆ ಕೈಲಾಸಮ್ಮ ಅವರ ಅವ್ರದ್ದು ಲಾಯರ್ದು ನಾಟಕ ಇದೆಯಲ್ರಿ, ನನಗೆ ಹೋಮ್ ರೂಲ್ ಹಾಗೆ ಮಾಡೋದಕ್ಕೆ. ಆವಾಗ ಹುಡುಗ ಇಲ್ಲ, ಎಲ್ಲ ಹುಡುಗಿರೇ ಮಾಡಬೇಕು ಅಥವಾ ಎಲ್ಲ ಹುಡುಗರೇ ಮಾಡಬೇಕು, ಒಟ್ಟಿಗೆ ಮಿಕ್ಸ್ ಮಾಡಿ ಮಾಡೋದಕ್ಕೆ ಬಿಡ್ತಿರಲಿಲ್ಲ ಆ ಕಾಲದಲ್ಲಿ. ಆಗ ನಮ್ಮ ತಾಯಿ ಅದು ಗಂಡಸ್ ಪಾತ್ರ ಮಾಡ್ತಾ ಇದ್ರಿಂದ ಲಾಯರ್ ಪಾತ್ರ ಮಾಡ್ತಾಯಿದ್ರು ಅವರು. ಮೇಕಪ್ ಮಾಡೋಕ್ಕೆ ಕರೆದಾಗ ನಮ್ಮ ತಂದೆ ಪೆನ್ಸಿಲಲ್ಲಿ ಮೀಸೆ ಬೆಳೆದಿದ್ದಾರೆ. ಅವ್ರಿಗೆ ಇರಿಟೇಷನ್ ಆಗಿ ನನಗೆ ಇಲ್ಲ ನೀವು ನಿಮಗೆ ಕ್ರೇಪ್ ಹೇರ್ ಹಚ್ಚಿ ಮಾಡಬೇಕು ಅಂತ ಹೇಳಿದಾಗ, ಅವರು ಚಿಕ್ಕ ವಯಸ್ಸು, ಇವ್ರು ನಾನು ನೋಡಿ ಅವ್ರಿಗೇನು ಅಟ್ರಾಕ್ಷನ್ ಆಯಿತೋ, ಅವ್ರಿಗೆ ಚುಡಾಯಿಸೋದಕ್ಕೆ ಇಲ್ಲ ಮಾ ಕೆಲವ್ರಿಗೆ ಹಾಕಿದ್ರೆ ಹಂಗೆ ಕೂದಲು ಬೆಳೆಯೋಕ್ಕೆ ಶುರು ಆಗಿಬಿಡುತ್ತೆ ಅಂತ ಹೇಳಿದ್ದಾರೆ. ಅದು ನಮ್ಮ ತಾಯಿ ಸ್ವಲ್ಪ ಯೋಚನೆ ಮಾಡಿಬಿಟ್ಟು, ಇಲ್ಲ ಪರವಾಗಿಲ್ಲ ಬಿಡಿ, ನನಗೆ ಇದು ಮದುವೆ ಆಗೋಕ್ಕೆ ನನಗೆ ಇಷ್ಟ ಇಲ್ಲ, ಬೆಳೆದ್ರೆ ಪರವಾಗಿಲ್ಲ ಅಂತ ಹೇಳಿದ್ರು. ಅವ್ರಿಗೆ ಅಷ್ಟೇ ಅದು, ಹಿ ವಾಸ್ ಸ್ಟ್ರಕ್ ಬೈ ದ್ಯಾಟ್ ಆ್ಯಂಡ್ ಹರ್. ಅದು ಪರ್ಸ್ಯೂ ಮಾಡಿ ಒಂದು 5 ವರ್ಷ ಅವ್ರು ಗ್ರ್ಯಾಜುಯೇಟ್ ಆಗೋ ಟೈಮ್ಗೆ ಅವ್ರನ್ನ ಮದುವೆ ಆದರು ನಮ್ಮ ತಂದೆ. ಅದಕ್ಕೆ ನಾನು ಬೆಳೆದಿದ್ದ ಮನೆ ಜಯನಗರಲ್ಲಿ 1966 ನಮ್ಮ ತಂದೆ ಅಲ್ಲಿ ಮನೆ ಕಟ್ಟಿದ್ರು ಜಯನಗರಲ್ಲಿ. ಆ ಮನೆಗೆ ಗ್ರೀನ್ ರೂಮ್ ಅಂತ ಹೆಸರಿಟ್ರು. ಈಗಲೂ ಆ ಮನೆ ಹೆಸರು ಗ್ರೀನ್ ರೂಮೇ. ನಮ್ಮ ತಮ್ಮನ ಫ್ಯಾಮಿಲಿಯಲ್ಲಿರೋದು, ನಮ್ಮ ತಾಯಿ ತೀರ್ಕೊಳ್ಳೋವರೆಗೂ ಅಲ್ಲೇ ಇದ್ದರು, ಆ ಮನೆಯಲ್ಲೇ ಇದ್ದರು ಅವರು. ಸೊ ನಾನು ಬೆಳೆದಿದ್ದೆ ಗ್ರೀನ್ ರೂಮ್. ಸೊ ನನಗೆ ಅರ್ಲಿಯೆಸ್ಟ್ ಮೆಮರಿ ಥಿಯೇಟರ್ ನಂದು ಏನಿದೆ ಅಂದರೆ, ನಮ್ಮ ತಾಯಿಗೆ ನಾನು ಹೇಳಿದೆ, ನಮ್ಮ ತಾಯಿ ಸರೋಜನ್ ಪಾತ್ರ ಮಾಡ್ತಾಯಿದ್ರು ಬಹದ್ದೂರ್ ಗಂಡದಲ್ಲಿ, ಅದಕ್ಕೆ ಸಿಮ್ಮನ್ ಜೊತೆ ಮಾಡ್ತಾಯಿದ್ರು. ಆಗ ನಾನು ನಾಟಕ ನೋಡೋಕ್ಕೆ ಹೋಗಿದ್ದಾಗ ನಾನು ಅಳಕ್ಕೆ ಶುರು ಮಾಡಿದೆ ಸಿಂಹ ನಿನ್ನ ಮೇಲೆ ರೇಗಿದಾಗ ಅಂತ ನಮ್ಮಮ್ಮಂಗೆ ಹೇಳಿದೆ. ನಮ್ಮಮ್ಮ ಹೇಳಿದ್ರೆ ಸಾಧ್ಯವೇ ಇಲ್ಲ, ನಿನಗೆ 2.5 ವರ್ಷ ಅಷ್ಟೇ ಆವಾಗ, ನಿಂಗೆ ಜ್ಞಾಪಕ ಇರೋಕ್ಕೆ ಸಾಧ್ಯ ಇಲ್ಲ ಅಂತ. ನಾನು ಅವ್ರಿಗೆ ಒಂದು ಆ ಸೀನಲ್ಲಿ ಒಂದು ಘಟನೆ ಹೇಳಿದೆ ನಾನು. ಅವನು ಮನೆ ಅವನು ಬೋಂಡ ತಂದುಕೊಡ್ತಾನೆ, ಶಿವರಾಮಯ್ಯನ ಮಾಡಿದ್ರೆ ಆ ಪಾತ್ರನ ಬೋಂಡ ತಂದುಕೊಡ್ತಾನೆ. ಆಗ ಸಿಂಹ ಆ ಬೋಂಡದ ಟ್ರೇಗೆ ಹೊಡೆದಾಗ ಬೋಂಡ ಎಲ್ಲ ಕೆಳಗೆ ಬಿತ್ತು, ಬಂದು ಉರುಳ್ಕೊಂಡು ಬಂದು ಸ್ಟೇಜ್ ಎಜ್ಜಿಗೆ ಬಂದು ಆಡಿಟೋರಿಯಮಲ್ಲಿ ಬಿತ್ತು ಅಂತಂದೆ ನಾನು. ನಮ್ಮ ಅಮ್ಮಂಗೆ ಶಾಕ್ ಆಯಿತು, ಅದು ನಿಜ, ಅದು ನಡೆದಿದ್ದು ನಿನಗೆ ಹೆಂಗೆ ಜ್ಞಾಪಕ ಇದೆ ಅಂತ ಹೇಳಿದ್ರು. ಅಂದರೆ ಅಲ್ಲಿ ಆ ಟೈಮಿಂದ ಥಿಯೇಟರ್ ನನ್ನ ಒಳಗಡೆ ಹೊಕ್ಕೆ ಅದು ನೆಲೆ ಮಾಡಿಕೊಂಡಿದೆ.
2: ಅದು ಇಂಜಿನಿಯರಿಂಗ್ ಅಭ್ಯಾಸ ನೀವು ಹೇಗೆ ಬಂದಿದ್ದು?
3: ಅದು ನಮ್ಮ ತಾಯಿಯ ಅಣ್ಣ ಇಂಜಿನಿಯರ್ ಆಗಿದ್ದು, ಎಕ್ಸ್ಟ್ರೀಮ್ ಬ್ರಿಲಿಯಂಟ್ ಪರ್ಸನ್ ಅವರು, ಚಿಂತಾಮಣಿ ಅಂತ. ಅವರು ಅಶ್ವತ್ತಿಗೆ ತುಂಬ ಕ್ಲೋಸ್ ಇದ್ದರು, ಸಿ ಅಶ್ವತ್ತಿಗೆ. ಆ್ಯಕ್ಚುಲಿ ಅವರು ಅಶ್ವತ್ತು ಅವ್ರನ್ನ ಕೇಳೇ ಇದು ಇದು ಪೊಯಿಟ್ರಿ ಆಯ್ಕೆ ಮಾಡ್ಕೊಳ್ತಾ ಇದ್ದಿದ್ದು, ಆ ಥರ ಅಷ್ಟು ಕ್ಲೋಸ್ ಅವರು. ಅವರು ನಾನು ತುಂಬ ಅಡ್ಮೈರ್ ಮಾಡ್ತಾ ಇದ್ದೆ ಅವ್ರನ್ನ. ಅವರು ಎಚ್ ಎ ಎಲ್ಲಲ್ಲಿ ಅವರು ಹೆಲಿಕಾಪ್ಟರ್ ಇಂಜಿನಿಯರ್ ಆಗಿದ್ದರು ಅವರು. ನನಗೆ ಆ ಟೈಮಲ್ಲಿ ನಮ್ಮ ತಾಯಿಗೆ ಇಂಗ್ಲೀಷ್ ಹುಚ್ಚಿತ್ತು. ಅವ್ರಿಗೆ ಎಷ್ಟು ಹುಚ್ಚು ಅಂದರೆ, ಅವ್ರಿಗೆ 19 ವರ್ಷಕ್ಕೆ ಅವ್ರು ಕೆಲಸಕ್ಕೆ ಸೇರಬೇಕಾಯಿತು, ESIL ಕೆಲಸ ಮಾಡ್ತಾಯಿದ್ರು. ನಾನು ಇಂಜಿನಿಯರಿಂಗ್ ಓದಬೇಕಾದ್ರು ಅವರು ಡಿಸ್ಟೆನ್ಸ್ ಎಜುಕೇಷನ್, ಅವರು MA ಇಂಗ್ಲೀಷ್ ಲಿಟ್ರೇಚರಿಗೆ ಕಟ್ಟುಬಿಟ್ಟು ಅದನ್ನ ಪಾಸ್ ಮಾಡಿದ್ರು. ಅವರು ಅಷ್ಟು ಆಸೆ ಇತ್ತು ಅವ್ರಿಗೆ. ಸೊ ನನಗೆ ಓದು ಓದು ಅಂತ ಹೇಳೋರು. ನಾನು ಚಿಕ್ಕ ವಯಸ್ಸಿಂದ ತುಂಬ ಓದ್ತಾ ಇದ್ದೆ ನಾನು. ಆ ಓದ್ತಾ ಇರ್ಬೇಕಾದ್ರೆ ನಮ್ಮ ಎದುರುಗಡೆ ಮೇಲೆ ಒಬ್ಬ ಆರ್ಮಿಗೆ ಸೇರಿಕೊಂಡಿದ್ದ, ಅವನು ಆರ್ಮಿಲಿ ಇರಬೇಕಾದ್ರೆ ಅವನು ತುಂಬ ಬುಕ್ಸ್ ಓದವನು. ಅವನು ಅಲ್ಲಿ ಅವನು ನನಗೆ ಹೇಳಿದೆ, ನೆವಿಲ್ ಶೂಟ್ ಅಂತ ಒಬ್ಬ ಇದ್ದಾನೆ ರೈಟರು, ಓದು ಅಂತ. ಆ ನೆವಿಲ್ ಶೂಟ್ ಬುಕ್ಸ್ ಓದಿದಾಗ ಅದರಲ್ಲಿ ಟ್ರಸ್ಟಿ ಫ್ರಮ್ ದ ಟೂಲ್ ರೂಮ್ ಅಂತಲೇ ಏನೋ ಒಂದಿದೆ ನೆವಿಲ್ ಶೂಟ್ದು ನಾವೆಲ್, ಟ್ರಸ್ಟಿ ಆಫ್ ದ ಟೂಲ್ ರೂಮ್ ಆರ್ ಟ್ರಸ್ಟಿ ಫ್ರಮ್ ದ ಟೂಲ್ ರೂಮ್ ಐ ಥಿಂಕ್ ಇಟ್ ಇಸ್ ಕಾಲ್ಡ್. ಅದನ್ನು ಓದ್ಬಿಟ್ಟು ನನಗೆ ಐ ವಾಂಟೆಡ್ ಟು ಬಿಕಮ್ ಎನ್ ಇನ್ವೆಂಟರ್, ಏನಾದ್ರು ನಾನು ಒಂದು ಇನ್ವೆಂಟ್ ಮಾಡಬೇಕು ಅಂತ ಆಸೆ ಇತ್ತು ನನಗೆ. ಅವೆಲ್ಲ ಆಗಲಿಲ್ಲ, ಅದಕ್ಕೆ ಇಂಜಿನಿಯರಿಂಗ್ ಓದಿದೆ ನಾನು. ಇಂಜಿನಿಯರಿಂಗ್ ಮಾಡಿ ಮುಗಿಸ್ದೆ
2: ವಿಶ್ವೇಶ್ವರಯ್ಯ ಕಾಲೇಜ್.
3: ಹಾಂ, ಮೊದಲು 1 ವರ್ಷ ಮಂಡ್ಯದಲ್ಲಿ PSL ಮಾಡಿದೆ, ಆಮೇಲೆ ನನಗೆ 3rd semester ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಯಿತು. ಬಟ್ ಅದು ಇಂಜಿನಿಯರಿಂಗ್ ಮಾಡ್ತಾ ನನಗೆ ಈ ಥಿಯೇಟರ್ದು ಹಚ್ಕೊಂಡ್ಬಿಟ್ಟು
2: ಗೀಳು ಹೆಚ್ಚಾಯಿತು,
3: ತುಂಬ ಆಯಿತು. ಮಧ್ಯದಲ್ಲಿ ಇನ್ನೊಂದು ಇನ್ಫ್ಲೂಯೆನ್ಸ್ ಆಯಿತು, ಎಮರ್ಜೆನ್ಸಿ ಇತ್ತಲ್ಲ ಆವಾಗ. ಸ್ವಲ್ಪ ನಾವೆಲ್ಲ ಸ್ವಲ್ಪ, ನಾನು ನ್ಯಾಷನಲ್ ಹೈಸ್ಕೂಲಲ್ಲಿದ್ದೆ 10th, 1975 10th ನಾನು. 76 ಫಸ್ಟ್ PUCಲ್ಲಿದ್ದೆ ನ್ಯಾಷನಲ್ ಕಾಲೇಜಲ್ಲಿ. ಸೊ ನಮ್ಮ ಟೀಚರ್ಸ್ ಆವಾಗ ನಮಗೆ ಸ್ವಲ್ಪ, GK ನಟರಾಜನ್ ಅಂತ ನಮ್ಮ ಹಿಸ್ಟ್ರಿ ಟೀಚರ್ ಇದ್ದರು, ಅವರು ಸೋಷಿಯಲ್ ಸ್ಟಡೀಸ್ ಅಂತ ಕರೀತಿದ್ವಲ್ಲ ಅವರು, ನಟರಾಜನ್, GK ನಟರಾಜನ್, GKN ಅಂತ. ನೀವು ಯಾರು ನ್ಯಾಷನಲ್ ಹೈಸ್ಕೂಲ್ ಹುಡುಗರನ್ನ ಕೇಳಿದ್ರೆ ಅವರು ಅವ್ರ ಪ್ರಶ್ನೆಗಳು ಕೇಳ್ತಾ ಇರೋದ್ರಲ್ಲೇ ನಾವು ಒಂಥರ ಕೆರಳ್ಬಿಟ್ಟಿದ್ವಿ ಈ ಎಮರ್ಜೆನ್ಸಿ ವಿಚಾರದಲ್ಲಿ. ಸೊ ಆವಾಗ ತುಂಬ ಈ ಲೆಫ್ಟಿಸ್ಟ್ ಇನ್ಫ್ಲೂಯೆನ್ಸ್ ತುಂಬ ಜಾಸ್ತಿ ಇತ್ತು ನಮಗೆ. ಅಂದರೆ ಈಗಿರೋ ಹರ್ಕ್ ಲೆಫ್ಟಿಸ್ಟ್ ಅಲ್ಲ, ಇದು ಆವಾಗಿದ್ದು ಅಂತ ಒಂದು ಗಂಭೀರವಾದ ಒಂದು ಗ್ರ್ಯಾಂಡ್ ಐಡಿಯಾ ಆಫ್ ಲೆಫ್ಟಿಸಮ್, ಮಾರ್ಕ್ಸಿಸಮ್ ಎಲ್ಲ ಇತ್ತಲ್ಲ, ಅದೆಲ್ಲ ತುಂಬ ನಮ್ಗೆ ಅಟ್ರ್ಯಾಕ್ಷನ್ ಇತ್ತು ಆವಾಗ. ಸೊ ಅದರಿಂದ ನಾನು ಅರುಣ್ ಶೌರಿ ಇಂಡಿಯನ್ ಎಕ್ಸ್ಪ್ರೆಸ್ ಬಂದ್ಸ್, ಇಂಡಿಯನ್ ಎಕ್ಸ್ಪ್ರೆಸ್ ಬಸ್ ಹೀರೋಯಿಕ್ ಪೇಪರ್ ನಮ್ಗೆ ಆವಾಗ. ಅರುಣ್ ಶೌರಿ ವರ್ಲ್ಡ್ ಬ್ಯಾಂಕಿನ ಬಿಟ್ಟು ಬಂದು ಇಂಡಿಯನ್ ಎಕ್ಸ್ಪ್ರೆಸ್ ಎಕ್ಸಿಕ್ಯೂಟಿವ್ ಎಡಿಟರ್ ಅದು. ಆಗಿ ಅವರು ಒಂದು ಜರ್ನಲಿಸಮಲ್ಲಿ ಒಂದು ಟ್ರೆಡಿಷನನ್ನು ಬ್ರೇಕ್ ಮಾಡಿದ್ರು, ಫ್ರಂಟ್ ಪೇಜಲ್ಲಿ ಒಪಿನಿಯನ್ನ ಹಾಕೋಕ್ಕೆ ಶುರು ಮಾಡಿ ಅದರಲ್ಲಿ ಬಯಲೇನು ಹಾಕ್ತಾಯಿದ್ರು ಅವರು. ನಮಗೆ ತುಂಬ ಇಂಪ್ರೆಸ್. ನಾನು UVCಲಿ ಇರಬೇಕಾದ್ರೆ ನಮ್ಗೆ ತುಂಬ ಒಳ್ಳೆ ಗ್ರೂಪ್ ಇತ್ತು ನಂದು, ನಮ್ಮ ಬ್ಯಾಚು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ಯಾಚ್. ನಾವು 5 ಜನ ನಮ್ಮದೇ ಒಂದು ಇದ್ರ ಏನಂತೀವಿ ನಾವು, ಈ ವರ್ಕ್ಶಾಪಿಗೆ ಒಂದು ಬ್ಯಾಚ್ ಮಾಡ್ತಾರೆ ಗೊತ್ತಾ, ಎಕ್ಸ್ಪೆರಿಮೆಂಟ್ ಒಂದು ಟೀಮ್ ಥರ ಇರ್ತದೆ. ನಮ್ಮ ಬ್ಯಾಚ್ ತುಂಬ ನನ್ನ ಬಿಟ್ಟು ಎಲ್ಲರೂ ಟಾಪರ್ಸ್ ಇದ್ದರು. ನಾನು ಬರೀ ಫಸ್ಟ್ ಕ್ಲಾಸು, ಬಟ್ ಅವರೆಲ್ಲ ಟಾಪರ್ಸು. ನಾವು ಏನೇನೋ ಕ್ರಿಕೆಟು ಏನೇನೋ ಅದರಲ್ಲಿ ನಾವು ಜರ್ನಲಿಸಮ್ ಪಾಲಿಟಿಕ್ಸ್ ತುಂಬ ಡಿಸ್ಕಸ್ ಮಾಡ್ತಾ ಇದ್ವಿ. ನಮಗೆ ಅರುಣ್ ಶೌರಿದು ತುಂಬ ಅಟ್ರಾಕ್ಷನ್ ಇತ್ತು. ಅವನು ಅರುಣ್ ಶೌರಿ ಒಂದು ಸತಿ ಐ ಥಿಂಕ್ ಬಲರಾಮ್ ಜಾಕರ್ ವಾಸ್ ದ ಸ್ಪೀಕರ್ ದಟ್ ಟೈಮ್. ಅದು ಒಂದು ಯಾವುದೋ ಒಂದು ಕೇಸ್ ಆಗಿತ್ತು, ನಂಗೆ ಜ್ಞಾಪಕ ಇಲ್ಲ ಅದೇನು ಕೇಸ್ ಅಂತ. ಅರುಣ್ ಶೌರಿ ಹ್ಯಾಡ್ ರಿಟನ್ ಎ ಸ್ಕೇದಿಂಗ್ ಆರ್ಟಿಕಲ್ ಅಬೌಟ್ ದ ಗೌರ್ಮೆಂಟ್, ಎಂ ಪಿಸ್ನೆಲ್ಲ ಇದನ್ನು ಮಾಡಿ. ಸೊ ಅವರು ಎಂ ಪಿಸ್ ಎಲ್ಲ ಪ್ರೊಟೆಸ್ಟ್ ಮಾಡಿದರು ಈ ಥರ ಆರ್ಟಿಕಲ್ ಬರೀಬಾರ್ದು ಅಂತ. ಈಗ ಒರಟು ತುಂಬ ಒರಟಾಗಿದೆ, ಯಾರು ಆ ಥರ ಯಾರು ನೀವೇನೇ ಅವ್ರಿಗೆ ಅಂದ್ರೂ ಕಾಂಪ್ರಿಮೆಂಟ್ ಥರ ತೊಗೊಬೋದು ಇವಾಗ. ಆವಾಗ ಸ್ವಲ್ಪ ಹರ್ಟ್ ಆಗೋದು ಅವ್ರಿಗೆ, ಸೆನ್ಸಿಟಿವ್ ಆಗಿರೋರು. ಸೊ ಪಾರ್ಲಿಮೆಂಟ್ ಟುಕ್ ಇಟ್ ಅಪ್ ಫಾರ್ ಡಿಸ್ಕಷನ್ ಆ್ಯಂಡ್ ಅದೆಲ್ಲ ಎಂಡಲ್ಲಿ ದೇ ಸೈಡ್ ಯುನೋ ಈ ಜರ್ನಲಿಸ್ಟ್ ಆಸ್ ಐ ಆಮ್ ಕೋಟಿಂಗ್ ದೆಮ್ ದಿಸ್ ಜರ್ನಲಿಸ್ಟ್ ಸೀಮ್ಸ್ ಟು ಹ್ಯಾವ್ ಕಂಟೆಂಪ್ಟ್ ಫಾರ್ ದ ಹೌಸ್ ಸೊ ಹಿ ಶುಡ್ ಬಿ ಕಾಲ್ ಟು ದ ವೆಲ್ ಆಫ್ ದ ಹೌಸ್ ಆ್ಯಂಡ್ ಅವನಿಗೆ ಚೀಮಾರಿ ಹಾಕಬೇಕು ಅಂತ ವಾರ್ನಿಂಗ್ ಮಾಡಿದ್ರು. ನೆಕ್ಸ್ಟ್ ಡೇ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ 8 ಕಾಲಮ್ ಆ್ಯಂಕರ್ ಹೆಡ್ಲೈನ್ ಅಕ್ರಾಸ್ 8 ಕಾಲಮ್ಸ್, ಮಿಸ್ಟರ್ ಸ್ಪೀಕರ್ ಐ ಹ್ಯಾವ್ ನಥಿಂಗ್ ಬಟ್ ಕಂಟೆಂಪ್ಟ್ ಫಾರ್ ಯುವರ್ ಹೌಸ್ ಅಂತ ಬಂತು ಸರ್. ನಮಗೆ ಎಂಥ ಥ್ರಿಲ್ ಅಂದರೆ ದಟ್ ಡೇ ಐ ಡಿಸೈಡೆಡ್ ಐ ವಿಲ್ ಬಿಕಮ್ ಎ ಜರ್ನಲಿಸ್ಟ್. ಅದಾದಮೇಲೆ ಇಂಜಿನಿಯರಿಂಗ್ ಮುಗಿಸಿ ನಾನು ತುಂಬ ಟ್ರೈ ಮಾಡಿ ಮಾಡಿ ಮಾಡಿ ಕಡೆಯಲ್ಲಿ ನನಗೆ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಅಪ್ರೆಂಟಿಸ್ ಆಗಿ ನನಗೆ ಕೆಲಸ ಸಿಕ್ತು ಫಾರ್ 560 rupees ಆರ್ ಸಮಥಿಂಗ್ ಸ್ಯಾಲ್ರಿ ಪರ್ ಮಂತ್. ನಮ್ಮ ಅಮ್ಮಂಗೆ ಪಾಪ ಎಷ್ಟು ದುಃಖನೋ, ಇಂಜಿನಿಯರಿಂಗ್ ಮಾಡಿ ಇದನ್ನು ಮಾಡಿದೆ ಅಂತ. ನಮ್ಮ ತಂದೆಗೆ ಹಿ ವಾಂಟೆಡ್ ಮೀ ಟು ಸ್ಟಡಿ. ಹಿ ಸೆಡ್ ಹಿ ಫೆಲ್ಟ್ ದಟ್ ಐ ವಾಸ್ ಏಲಿನೇಟೆಡ್ ಫ್ರಮ್ ದ ವೇ ದ ಮೈ ಫ್ಯಾಮಿಲಿ ಥಿಂಗ್ಸ್. ಹಿ ಸೆಡ್ ನೀನು ಇಲ್ಲಿಗೆ ಸರಿಗಿಲ್ಲ, ನೀನು ಹೊರಟೋಗು ಬೇರೆ ದೇಶಕ್ಕೆ ಅಂತ ಹೇಳೋರವರು. ಬಟ್ ನನ್ನ ಫ್ರೆಂಡ್ಸ್ ನಮ್ಮ ಬ್ಯಾಚಲ್ಲಿ ಐ ಥಿಂಕ್ ಔಟ್ ಆಫ್ 98 ಆರ್ ಸಮಥಿಂಗ್ ನಮ್ಮ ಬ್ಯಾಚಲ್ಲಿ ಅಬೌಟ್ 83 ಫಸ್ಟ್ ಇಯರೇ ದೇ ವೆಂಟ್ ಆಫ್ ಟು ದ US.
2: ಓಕೆ.
3: ಬಟ್ ಐ ಡಿಸೈಡೆಡ್ ನೆವರ್ ಇವನ್ ಟೇಕ್ ಎ ಪಾಸ್ಪೋರ್ಟ್, ಐಲ್ ನೆವರ್ ಲೀವ್ ಇಂಡಿಯಾ ಅಂತೆಲ್ಲ ಡಿಸೈಡ್ ಮಾಡಿದ್ದೆ ಆ ಟೈಮಲ್ಲಿ ನಾನು. ಇದು ಸಂಕ್ಷಿಪ್ತವಾಗಿ ನನ್ನ ಎಂಟೈರ್ ಲೈಫ್ ಸ್ಟೋರಿ ಇದು. ಆಮೇಲೆ ಜರ್ನಲಿಸ್ಟ್ ಆದೆ, ತುಂಬ ವರ್ಷ ಜರ್ನಲಿಸ್ಟಾಗಿ ಕೆಲಸ ಮಾಡಿದ್ದೀನಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ. ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಇದ್ದೆ, ಸಂಡೇ ಅಂತ ಅವಾಗ ಮ್ಯಾಗ್ಝೀನ್ ಬರ್ತಾ ಇತ್ತು ಆನಂದ್ ಬಜಾರ್ ಪತ್ರಿಕೆ, ಅವರು ಅದರಲ್ಲಿ ಮಾಡಿದ್ದೀನಿ. ಏಷ್ಯನ್ ಏಜಲ್ಲಿ ಬೆಂಗಳೂರಲ್ಲಿ ನ್ಯೂಸ್ ಎಡಿಟರ್ ಆಗಿದ್ದೆ, ಫಸ್ಟ್ ಸ್ಪೆಷಲ್ ಕರೆಸ್ಪಾಂಡೆಂಟ್, ಆಮೇಲೆ ನ್ಯೂಸ್ ಎಡಿಟರ್, ಆಮೇಲೆ ಡೆಲ್ಲಿಯಲ್ಲಿ ಚೀಫ್ ಆಫ್ ನ್ಯೂಸ್ ಸರ್ವಿಸ್ ಆಗಿದ್ದೆ ಏಷ್ಯನ್ ಏಜ್ಗೆ ನಾನು. ಆಮೇಲೆ ನಾನೇ ಒಂದು ಪೇಪರ್ ತೆಗೆದು ಒಂದು ಟ್ಯಾಬ್ಲಾಯ್ಡ್ನ 2 ವರ್ಷ ನಡೆಸಿದೆ ವೇದಮ್ ಜೈಶಂಕರ್ ಜೊತೆ.
2: ಓಕೆ.
3: ಬ್ಯಾಂಗ್ಳೂರ್ ಬಯಸ್ ಅಂತ, ನಾವು ವಿ ಆರ್ ಬಯಸ್ ಟು ಬ್ಯಾಂಗ್ಳೂರ್ ಥರ ಆ ಥರ. ಬಟ್ ನಾವು ಯಾರನ್ನ ಎಂಪ್ಲಾಯ್ ಮಾಡಿಕೊಂಡ್ರು ಅದು ಟೈಮ್ಸ್ ಆಫ್ ಇಂಡಿಯಾ ಅವರೆಲ್ಲ ಅವ್ರು ತೊಗೊಂಬಿಟ್ರು, ಒಂದಿಬ್ಬರು 3 ಜನ ಇದ್ರು ಅಷ್ಟೇ ನಮ್ಮ ಎಂಪ್ಲಾಯೀಸ್. ಅದು ವಿ ಕುಡಂಟ್ ರನ್ ಇಟ್, ಅದು ನಿಲ್ಲಿಸ್ಬಿಟ್ವಿ. ಬಟ್ ತುಂಬ ತುಂಬ ಪೇಪರ್ಸ್ಗೆ ಕಾಲಮ್ನೆಸ್ ಆಗಿದ್ದೇನೆ. ಹಿಂದೂಗಾಗಿದ್ದೆ, ಇಕನಾಮಿಕ್ ಟೈಮ್ಸ್ಗಾಗಿದ್ದೆ, ಟೈಮ್ಸ್ ಆಫ್ ಇಂಡಿಯಾಗಾಗಿದ್ದೆ ಸ್ವಲ್ಪ ವರ್ಷ, ಪಾಕಿಸ್ತಾನ್ ಎಕ್ಸ್ಪ್ರೆಸ್ ಟ್ರಿಬ್ಯೂನ್ಗೆ ಕಾಲಮ್ನಿಸ್ಟ್ ಆಗಿದ್ದೆ, ಆಮೇಲೆ ಸಂಡೇ ಮಿಡ್ ಡೇಗೋ ಯಾವುದಕ್ಕೋ ಕಾಲಮ್ನಿಸ್ಟ್ ಆಗಿದ್ದೆ. ತುಂಬ ವರ್ಷ ಮಾಡಿದ್ದೀನಿ ಇದೆಲ್ಲ ಈಗಲೂ. ನಂಗೆ ಜರ್ನಲಿಸಮ್ ತುಂಬ ಇಷ್ಟ ಆಯಿತು ಅಂದರೆ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಇದ್ದಾಗ ಹೆವನ್ ಥರ ಇತ್ತು. ಸಂಬಳ ಕಮ್ಮಿ ಇದ್ದರೂ ನನಗೆ ಸ್ವರ್ಗ ಥರ ಇತ್ತು ಅದು. ಅದು ನಾನು ಒಂದು ವರ್ಷ ಕೆಲಸ ಮಾಡಿದಾಗ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ನನಗೆ 52 days ಆಫ್ ಅಕ್ಯುಮುಲೇಟೆಡ್ ಲೀವ್ ಇತ್ತು. ಒಂದಿನೂ ರಜಾ ತೊಗೊಂಡಿರಲಿಲ್ಲ ನಾನು, ಅಷ್ಟು ಕೆಲಸ ಮಾಡಿದ್ದೇನೆ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ. ನಂಗೆ ಅಷ್ಟಿಷ್ಟ ಆಯಿತು ಜರ್ನಲಿಸಮ್. ನಾನು ಕ್ರೈಮ್ ರಿಪೋರ್ಟರ್ ಆಗಿದ್ದೆ, ಮತ್ತು ನನಗೆ ಒಂದು ಇನ್ಸೈಟ್ ಅಂತ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಟೀಮ್ ಇತ್ತು, ಅದರಲ್ಲಿ ನನ್ನ ಜೂನಿಯರ್ ಆಗಿ ಇಟ್ಟಿದ್ದರು. ಆಮೇಲೆ ನನ್ನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ನನಗೆ ಕವರ್ ಮಾಡೋಕ್ಕೆ ಇಟ್ಟಿದ್ದರು. ನನ್ನ ಸೀನಿಯರ್ ಒಬ್ಬ ಇದ್ದಾನೆ ಈಗಲೂ, ನನಗೆ ಈಸ್ ನಾಟ್ ಎ ಜರ್ನಲಿಸ್ಟ್ ಎನಿ ಮೋರ್, ಎಮ್ ಎ ದೇವಯ್ಯ ಅಂತ. ತುಂಬ ಫೇಸ್ಬುಕ್ಕಲ್ಲೆಲ್ಲ ಈಸ್ ವೆರಿ ಆ್ಯಕ್ಟಿವ್. ಮಾಚಿಮಂಡ ದೇವಯ್ಯ ಅಂತ, ಕೂರ್ಗಿ ಕೊಡವ, ಕೂರ್ಗಿ ಅನ್ಬಾರ್ದು ಅವ್ರಿಗೆ, ಕೂರ್ಗ್ ಅನ್ಬೇಕು ಅಂತ ಅವ್ರು ಹೇಳೋದು, ಕೂರ್ಗಿ ಅನ್ಬಾರ್ದು ಅಂತ. ಕೂರ್ಗಿ ಈಸ್ ಆಸ್ಟ್ರೇಲಿಯನ್ ಡಾಗ್ ಅಂತ ಹೇಳ್ತಾರೆ ಅವ್ರು. ಎನಿವೇ, ಸೊ ಅಷ್ಟೆಲ್ಲ ಮಾಡಿದ್ದೀನಿ. ಆಮೇಲೆ ಜರ್ನಲಿಸಮ್ನು ಬಿಟ್ಟು ಫುಲ್ ಟೈಮ್ ರೈಟರ್ ಆಗಬೇಕು ಅಂತ ನಾನು ಟಿ ವಿ ಸೀರಿಯಲ್ ಫಸ್ಟ್ ಬರೆಯೋಕ್ಕೆ ಶುರು ಮಾಡಿದೆ. ಆಮೇಲೆ ನಾನೇ ಒಂದು ಬರೆದು ಒಂದು ಸಿನಿಮಾ ಮಾಡಿದೆ, ಒಂದು ಎರಡು ಮೂರು ಟಿ ವಿ ಸೀರಿಯಲ್ ಬರೆದೆ, ಸಿನಿಮಾ ಮಾಡಿದ್ದೀನಿ. ಹೇಗೋ ಮಾಡಿ ನನ್ನ ಹೆಂಡತಿ ಕೆಲಸದಲ್ಲಿದ್ದಾಳೆ ಇದ್ಲು ಇವಾಗ ಅವಳಿರೋದ್ರಿಂದ ಮನೆ ನಡೀತಿತ್ತು. ಐ ವಾಸ್ ಎ ಯೂಸ್ಲೆಸ್ ವೇಸ್ಟ್ಫುಲ್ ಹಸ್ಬೆಂಡ್, ವೆರಿ ಅನ್ಸರ್ಟನ್ ಲೈಫ್ ಅವಳಿಗಿತ್ತು ನನ್ನ ಜೊತೆ ಪಾಪ. ಬಟ್ ಶಿ ಸ್ಟುಡ್ ಬೈ ಮೀ ಆ್ಯಂಡ್ ಇಷ್ಟು ಮಾಡೋಕ್ಕಾಗಿದೆ ನನಗೆ ಬಿಕಾಸ್ ಆಫ್ ಹರ್.
0: ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳಿ ಈ ವಿಶೇಷ ಸಂದರ್ಶನ ಮುಂದುವರಿಸೋಣ.
4: I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other.
5: For further inquiry, go to cactusimaging.com.au. Cactus Imaging, a printer like no other.
6: 101 Music, an Australian production music catalogue of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio. Search catalogs to license the music you need. 101 Music is a proud sponsor of 2RRR.
7: It's just one long word which instantly relates to so much fun. Mookaboola. And it's all happening again. This special event offers you more variety and excitement than you could possibly imagine. Think thrilling rides, stunning entertainment, mouth-watering food, an amazing market bazaar, and that's just the start. So note it in your diary now. It's on at Boronia Park, at the corner of Park and Ride Roads, Hunters Hill, on Sunday the 27th of September between 10 a.m. and 4 p.m. For more information, search Mookaboola 2026 or telephone the Hunters Hill Council on 9879 9400.
8: Part of Bendigo Bank, Community Bank Homebush and North Ryde invest in community outcomes. Radio 2RRR is dedicated to working with local youth through the broadcasting medium, as well as to assist adults who are on their rehabilitation journey. Without the significant support from the Community Bank Homebush and North Ryde, this initiative simply would not be possible.
5: Support the bank that supports your community. Call, email or visit station sponsor Community Bank Homebush and North Ryde, part of Bendigo Bank, the better big bank.
0: ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಪ್ರಕಾಶ್ ಬೆಲ್ವಾಡಿ ಅವರ ಜೊತೆ ವಿಶೇಷ ಸಂದರ್ಶನ ಕೇಳ್ತಾ ಇದ್ವಿ. ಈಗ ಭಾಗ ಎರಡು ಕೇಳಿ.
9: ಸರ್, ಪ್ರಕಾಶ್ ಬೆಲ್ವಾಡಿ ಅಂದರೆ ನಮಗೆ ಮನಸ್ಸಿಗೆ ಬರೋದು ಚಲನಚಿತ್ರ ನಟ. ನೀವು ಹೇಳಿದ್ರೆ ಎಲ್ಲ ಭಾಷೆಗಳಲ್ಲೂ ಮಾಡಿದ್ದೀರಾ ಅಂತ. ಆಮೇಲೆ ರಂಗಕರ್ಮಿ, ನಿರ್ದೇಶಕ, ಪತ್ರಕರ್ತ, ಶಿಕ್ಷಕ. ಈಗ ಲೇಟ್ಲಿ ಯು ಆರ್ ಪ್ರಾಬಬ್ಲಿ ದ ಬೆಂಚ್ ಮಾರ್ಕ್ ಆಫ್ ಇಂಟಲೆಕ್ಟ್ ಇನ್ ಕರ್ನಾಟಕ. ಅದೊಂದೇ ಇಲ್ಲ, ನೀವು ಹೇಳಿದ್ರೆ ರೈಟರ್ ಕೂಡ ಅಂತ. ಬಟ್ ನೀವು ಬೆಳಗ್ಗೆ ಎದ್ದು ಕನ್ನಡಿ ಮುಂದೆ ನೋಡಿದ್ರೆ ವಾಟ್ ಇಸ್ ಪ್ರಕಾಶ್ ಬೆಲ್ವಾಡಿ, ವಿಚ್ ಇಸ್ ದ ಯು ವೇರ್ ಮಲ್ಟಿಪಲ್ ಹ್ಯಾಟ್ಸ್, ಬಟ್ ನಿಮ್ಮನ್ನು ಹೌ ಡು ಯು
3: ನೋಡಿ? ನನಗೆ ಚಿಕ್ಕಂದಿಂದ ನನಗೆ ನಾ ಏನೇನೋ ಮಾಡ್ತಾ ಇದ್ದೆ ಅಂದ್ಬಿಟ್ಟು, ನಿನ್ನ ಸ್ಟೇಬಲ್ ಇಲ್ಲ, ಒಂದು ಕಡೆ ಇರಲ್ಲ, ನೀನು ಎಲ್ಲೆಲ್ಲೋ ಹೋಗ್ತೀಯ ಅಂತಂದರೆ ಆ ಡಿವಿಷನ್ಸ್ ಎಲ್ಲ ಇದೆಯಲ್ಲ, ಮನುಷ್ಯರು ಮಾಡಿರೋದು. ನನ್ನ ಪ್ರಕಾರ ನಾನು ಒಂದೇ ಅಂದರೆ, ಸಿ ಐ ಮೀನ್ ಐ ಟ್ರೀಟ್ ಮೈಸೆಲ್ಫ್ ಆ್ಯಸ್ ಇನ್ ಇನ್ಸ್ಟ್ರೂಮೆಂಟ್ ಆಫ್ ಇನ್ಕ್ವೈರಿ. ಐ ಆಮ್ ಆಲ್ವೇಸ್ ಕ್ಯೂರಿಯಸ್, ಐ ಆಮ್ ಆಲ್ವೇಸ್ ಎಕ್ಸ್ಪ್ಲೋರಿಂಗ್ ಕ್ವೆಶ್ಚನ್ಸ್ ಆ್ಯಂಡ್ ಐ ಕಾಂಟ್ ಡೂ ಎವ್ರಿಥಿಂಗ್. ಐ ಹವ್ ಚೋಸನ್ ಸಮ್ ಪಾಥ್ಸ್ ಟು ಎಕ್ಸ್ಪ್ರೆಸ್ ಮೈಸೆಲ್ಫ್. ಒನ್ ಈಸ್ ರೈಟಿಂಗ್, ವಿಚ್ ಐ ಕ್ಯಾನ್ ಡೂ ರೀಸನಬ್ಲಿ ವೆಲ್, ಯು ನೋ, ಆ್ಯಸ್ ಅ ಜರ್ನಲಿಸ್ಟ್. ಐ ಆಮ್ ನಾಟ್ ಎ ಗ್ರೇಟ್ ರೈಟರ್, ಬಟ್ ಐ ಆಮ್ ರೀಸನಬ್ಲಿ ಗುಡ್ ಆ್ಯಸ್ ಅ ಜರ್ನಲಿಸ್ಟ್. ಆ್ಯಂಡ್ ದಿ ಅದರ್ ಥಿಂಗ್ ಇಸ್, ಕನ್ನಡ ಅಲ್ಲಿ ಇಂಗ್ಲೀಷ್ನ ಎರಡರಲ್ಲೂ ನಾನು ಬರೀತೀನಿ. ನಾವು ಇವಾಗ ನಾನು ನಾಟಕ ಮಾಡಬೇಕಂದ್ರೆ ನಾನೇ ನಾವೆಲ್ಲ ಏನಾದ್ರು ತೊಗೊಂಡು ನಾನೇ ಅಡಾಪ್ಟ್ ಮಾಡ್ಕೊಳ್ತೀನಿ. ಇವಾಗ ಹುಡ್ಕೊಂಡು ಹೋಗಲ್ಲ ಯಾರ್ದು ಬೇರೆ. ನಾನು ಈಗ ಆಸ್ಟ್ರೇಲಿಯಲ್ಲಿ ನಾನು ಬಂದು ಥಿಯೇಟರ್ದು ಮಾಡ್ತೀನಿ, ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮಾಡಿದ್ರೆ ನನ್ನ ನಾಟಕನೇ ತೊಗೊಂಡ್ಬರ್ತೀನಿ, ನಾನು ಇಂಗ್ಲೀಷ್ನಲ್ಲಿ ಮಾಡ್ತೀನಿ. ಅವರ್ ರಾಬರ್ಟ್ ಕ್ಲೈವ್ ಅಂತ ನಾಟಕದ ಹೆಸರು, ಈಗಲೇ ಹೇಳ್ತಾ ಇದ್ದೀನಿ, ಅದನ್ನು ಬಂದ್ ಮಾಡ್ತೀನಿ ನಾನು. ಸೊ ಐ ಕ್ಯಾನ್ ಎಕ್ಸ್ಪ್ರೆಸ್ ಸಮ್ ವಾಟ್ ಇನ್ ರೈಟಿಂಗ್, ಅದನ್ನ ಯೂಸ್ ಮಾಡ್ತೀನಿ. ಮತ್ತು ನಾನು ಟೆಕ್ ಟಾಕು ಈ ಥರದ್ದೆಲ್ಲ, ನನಗೆ ದುಡ್ಡು ಕೊಡ್ತಾರೆ ನನಗೆ ಹೋಗಿ ಮಾತಾಡೋದಕ್ಕೆ, ಇದು ಪೇ ಲಾಟ್ ಆಫ್ ಮನಿ. ನಾನು ಹೋಗಿ ಮಾತಾಡಿದ್ರೆ ಮೋಟಿವೇಶ್ನಲ್ ಸ್ಪೀಚ್ ಎಲ್ಲ ಮಾಡಿದ್ರೆ ನನಗೊಂಥರ ಮುಜುಗ್ರ ಆಗುತ್ತೆ, ಅಷ್ಟು ದುಡ್ಡು ಕೊಡ್ತಾರೆ ಕೆಲವು ಸಮಯ. ಸೊ ಅದು ಐ ಕ್ಯಾನ್ ಟಾಕ್ ಎ ಲಿಟಲ್ ವೆಲ್, ಸೊ ಅದನ್ನು ಮಾಡ್ತೀನಿ. ಮತ್ತು ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇರೋದು, ದ ಫ್ರೀಯೆಸ್ಟ್ ಮೀಡಿಯಮ್ ದಟ್ ಈಸ್ ಅವೈಲೇಬಲ್ ಟು ಹ್ಯೂಮನ್ಸ್ ಈಸ್ ಅ ರಂಗಭೂಮಿ. ಅದಕ್ಕಾಗಿ ನಾನು ನೀವು ನನ್ನ ಒಂದೇ ವರ್ಡಲ್ಲಿ ನೀನು ಯಾರು ಅಂತ ಡಿಸ್ಕ್ರೈಬ್ ಮಾಡು ಅಂತಂದರೆ, ಈ ಫಿಲಾಸಫಿಕಲ್ ಆಗಿ ಈ ಥರ ಹೇಳಬಾರ್ದು, ಐ ಆಮ್ ಎ ಕ್ರೀಚರ್ ಆಫ್ ಇನ್ಕ್ವೈರಿ ಅಂತ ಹೇಳಬಾರ್ದು ಅಂತಿದ್ರೆ ನಾನು ಹೇಳ್ತೀನಿ, ನಾನು ರಂಗಕರ್ಮಿ. ದಟ್ ಈಸ್ ವಾಟ್ ಐ ಅದರಲ್ಲಿ ಎಲ್ಲ ಮೇಳೈಸುತ್ತೆ. ನನಗೆ ಸಂಗೀತ ಇಂಟ್ರೆಸ್ಟ್ ಇದೆ, ನನಗೆ ಮಾತು ಇಂಟ್ರೆಸ್ಟ್ ಇದೆ, ನನಗೆ ಬರವಣಿಗೆ ಇಂಟ್ರೆಸ್ಟ್ ಇದೆ, ನನಗೆ ಕತೆ ಹೇಳೋದು ತುಂಬ ಇಂಟ್ರೆಸ್ಟ್ ಇದೆ. ಮತ್ತು ರಂಗಭೂಮಿಯಲ್ಲಿ ನೋಡಿ, ಘರ್ಷಣೆ ಮುಖ್ಯ, ಅದಕ್ಕೆ ಡಯಲಾಗ್ ಆಗೋದು. ಇಬ್ಬರು ಒಂದು ಹೇಳಿದ್ರೆ ಒಬ್ಬರು ಸಾಕು, ಒಬ್ಬರು ಒಂದು ಹೇಳಿದಾಗ ಇನ್ನೊಬ್ಬರು ಇನ್ನೊಂದು ಹೇಳ್ತಾರಲ್ಲ, ಆವಾಗ ಶುರು ಆಗೋದು ಮಾತು. ಆ್ಯಕ್ಚುಲಿ ನಮ್ಮ ಫಿಲಾಸಫಿಯಲ್ಲೂ ಅದೇ ಇವ್ರು ಹೇಳ್ತಾರೆ, ಲಕ್ಷ್ಮೀಶ್ ತೋಳ್ಪಾಡಿ ಹೇಳ್ತಾರೆ, ಒಬ್ಬ ಇದ್ದ ಇನ್ನೊಬ್ಬ ಆದ ಹಾಗೆ ಶುರು ಆಗಿದ್ದು ಪ್ರಪಂಚ ಅಂತ. ಅಂದರೆ ಒಂದು ರೀತಿಯಲ್ಲಿ ಅವ್ರು ಹೇಳ್ತಾರೋ ಅರ್ಥ ಇದಿರ್ಬೋದು ಅಂದ್ಕೊಳ್ತೀನಿ. ಸತ್ತನ್ನೋದು ಇತ್ತು, ಅಂದರೆ ಒಂದು ಅಸ್ತಿತ್ವ ಇತ್ತು, ಒಂದು ಅದರ ಪ್ರಜ್ಞೆ ಯಾರಿಗೂ ಬಂತು, ಇದು ಬಂತು ಮೊದಲು ಅದು ಬಂತು ಒಟ್ಟಿಗೆ ಹುಟ್ಟಿರ್ಬೋದು. ಅರಿವು ಇರುವು, ಇರುವಿನ ಅರಿವು, ಎರಡು ಒಟ್ಟಿಗೆ ಆಗಿರ್ಬೋದು. ಆದರೆ ಮನುಷ್ಯ ಬಂದಿದ್ದು ಆಮೇಲೆ, ಸೊ ಅರಿವದಕ್ಕೆ ಮನುಷ್ಯ ಇಲ್ಲದೆ ಏನಾರು ಇದೆಯಾ ಅನ್ನೋದು ಪ್ರಶ್ನೆ. ಅಂದರೆ ನಮ್ಮ ಕಾನ್ಷಿಯಸ್ನೆಸ್ ಇಲ್ಲದಿದ್ರೆ ಏನಾರು ಇದೆಯಾ, ಬಂಡೆಗೆ ಏನಾರು ಗೊತ್ತಾಗತ್ತ ಇನ್ನೊಂದು ಇದೆ ಅಂತ, ಈ ಥರದ್ದೆಲ್ಲ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ನಿಮಗೆ ಡೈಲಾಗ್ ಇಲ್ಲದೆ ನೀವು ಯಾವುದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಡೈಲಾಗ್ ಅನ್ನೋದು ತುಂಬ ನಾಟಕದಲ್ಲಿ ಘರ್ಷಣೆ ಮುಖ್ಯ. ಡೈಲಾಗಲ್ಲಿ ಏನಿರುತ್ತೆ ಅಂದರೆ, ನಾವೊಂದು ಹೇಳಿದ್ರೆ ಅದಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ, ಹಾಗಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ. ಅದು ಗ್ರ್ಯಾನ್ಯುಲರ್ ಆಗಿರಬೇಕು. ಅಂದರೆ ನೀವು ಹೇಳ್ತಿರಲ್ಲ ಅನ್ನ ಬೆಂದಿದ್ಯಾ ಅಂತ ಒಂದು ಅಗಳದ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ. ಅದನ್ನು ಗ್ರೀನ್, ಒಂದು ಗ್ರೀನ್ ಅದು ಗ್ರ್ಯಾನ್ಯುಲರ್ ಆಗಿರಬೇಕು ಅದು. ಸೊ ಘರ್ಷಣೆ ಇಡೀ ನಾಟಕದಲ್ಲಿ ಇರಬೇಕು, ಅದಿದ್ದರೆ ಮಾತ್ರ ಅದು ನಮ್ಮಲ್ಲಿ ತುಂಬ ನಾಟ್ಯಶಾಸ್ತ್ರದಲ್ಲಿ ತುಂಬ ಚೆನ್ನಾಗಿ ಹೇಳಿದೆ. ಅಂದರೆ ವಿಭಾವ ಅನುಭಾವ ಇರಬೇಕು, ಅಂದರೆ ಆ್ಯಕ್ಷನ್ ರಿಯಾಕ್ಷನ್, ಸ್ಟಿಮ್ಯುಲಸ್ ರೆಸ್ಪಾನ್ಸ್, ಅದಿದ್ರೇ ನಾಟಕ ಆಗೋದು ಅಂತ. ಇವಾಗ ಅದೆಲ್ಲ ಮರ್ತೋಗಿದೆ ನೋಡಿ. ನಾವು ಎಷ್ಟೇ ಓದಿದ್ರು ನಾವು ಒಬ್ಬರೊಬ್ಬರು ಇಂಗ್ಲೀಷ್ನೆಲ್ಲ ಕರೆಕ್ಟ್ ಮಾಡ್ಕೊಳ್ತಾ ಇರ್ತೀವಿ ಅಷ್ಟೇ ಹೊರತು, ನಮಗೆ ಶಾಲೆಯಲ್ಲಿ ಯಾರು ನಮಗೆ ನಮ್ಮ ಸಿರಿ ಏನಿದೆ ಭಾರತೀಯದ ಭಾರತೀಯ ಸಂಸ್ಕೃತಿಯಲ್ಲಿ ಎಷ್ಟಿದೆ ಅಂತ ನಮ್ಗೆ ಯಾರು ಎಲ್ಲೂ ಹೇಳ್ಕೊಳ್ಳೋದೇ ಇಲ್ಲ. ಅದು ಭಾಳ ವಿಚಿತ್ರ ಅನಿಸುತ್ತೆ ನಮಗೆಲ್ಲ. ಇದು ನಾನ್ ಡಿಟೇಲ್ ಟೆಕ್ಸ್ಟ್ ಬುಕ್ಕಲ್ಲಿ ಏನೇನೋ ಕತೆ ಏನೇನೋ ಹೇಳ್ತಾರಲ್ಲ, ಹೇಳೋದು ನಮ್ದು ಏನು ಹೇಳ್ಕೊಡಲ್ಲ ನಮಗೆ. ಎಷ್ಟು ಫೈಂಡ್ ಇಟ್ ಫ್ಯಾಸಿನೇಟಿಂಗ್, ಎಷ್ಟು ಸ್ಲೇವ್ ಇನ್ಸ್ಲೇವ್ಡ್ ಮೈಂಡ್ಸ್ ಆಗಿಬಿಟ್ಟಿದ್ದೀವಿ ನಾವು ಅಂತ. ಸೊ ನನಗೆ ರಂಗಭೂಮಿಯಲ್ಲಿ ಇದೆಲ್ಲ ಮಾಡ್ಬೋದು, ಇನ್ಯಾವ ಮೀಡಿಯಮಲ್ಲೂ ಇದನ್ನ ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಎಲ್ಲ ಬೇರೆ ಮೀಡಿಯಮ್ಮು, ಎಷ್ಟು ಟಿ ಆರ್ ಪಿ, ಎಷ್ಟು ಜನ ನೋಡ್ತಾರೆ, ಎಷ್ಟು ಲೈಕ್ಸ್ ಇದೆ, ಎಷ್ಟು ಹಣ ಬರುತ್ತೆ, ಈ ಥರ ಮಾಡ್ತಾರೆ. ನಾವು ರಂಗ ಅಮೆಚೂರ್ ಥಿಯೇಟರ್ ಅವರು, ಹವ್ಯಾಸಿ ರಂಗ ಕಲಾವಿದರು ನಾವು. ದುಡ್ಡಿರಲ್ಲ ನಮಗೆ, ನಾವು ದುಡ್ಡು ಕೊಡೋದಿಲ್ಲ. ನಾವು ನಾಟಕ ಮಾಡಿದಾಗ ಯಾರಿಗೂ ದುಡ್ಡು ಇಸ್ಕೊಂಡು ನಾಟಕ ಮಾಡ್ತೀವಿ, ಟಿಕೆಟ್ ಇಟ್ಟು ನಾಟಕ ಮಾಡ್ತೀವಿ ನಾವು. ನಮ್ಗೆ ಯಾರು ಸ್ಪಾನ್ಸರ್ ಬರೋದಿಲ್ಲ, ನಾವು ಮಾಡ್ತೀವಿ. ಇದು ಫ್ರೀಯೆಸ್ಟ್ ಮೀಡಿಯಮ್ ಆಫ್ ಎಕ್ಸ್ಪ್ರೆಷನ್, ಇದು ಬೇರೆ ಯಾವುದು ಈ ಥರದ್ದು ಇಲ್ಲ. ಓನ್ಲಿ ದಿಸ್ ಈಸ್ ಲೈಕ್ ದಟ್. ಅದಕ್ಕೆ ನಾನು ರಂಗಕರ್ಮಿ, ದಟ್ ಈಸ್ ಮೈ ಕೋರ್.
10: ಇವಾಗ ಇನ್ನೊಂದು ಪ್ರಶ್ನೆ ಕೇಳೋದಾದ್ರೆ, ನೀವು ಘರ್ಷಣೆ ಮುಖ್ಯ, ನಾಟಕನ ಮುಂದುವರ್ಸೋದು ಘರ್ಷಣೆ ಅಂದರೆ, ಆ ದೃಷ್ಟಿಯಿಂದ ಕನ್ನಡದಲ್ಲಿ ತುಂಬ ಯಥಾವತ್ತಾದ ನಾಟಕಕಾರ ಯಾರು ಅಂತೀರಾ?
3: ನೋಡಿ, ನಮಗೆ ನಾನು ತುಂಬ ಲೇಟಾಗಿ ಯಕ್ಷಗಾನದ ತಾಳಮದ್ದಳೆ ಯಕ್ಷಗಾನದ ಪ್ರದರ್ಶನಗಳನ್ನ ನೋಡೋಕ್ಕೆ ಶುರು ಮಾಡಿದೆ. ಅದರಲ್ಲಿ ಘರ್ಷಣೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ನೋಡಿ, ವಾಲಿವಧೆ, ರಾಮ ಹಿಂದ್ಗಡೆಯಿಂದ ಬಾಣ ಬಿಡ್ತಾನೆ, ಅದು ವಾಲಿಗೆ ಬಡದಾಗ ತಿರುಗಿ ನೋಡ್ತಾನೆ, ರಾಮನ ಕೇಳ್ತಾನೆ, ನೀನಾ ಎಂಥ ಶೂರ ನೀನು, ನನ್ನ ಬೆನ್ನಿಂದ ಬಂದು ಹೊಡೆದಿದೆಯಲ್ಲ ಸರಿನಾ ಅಂತ ಕೇಳ್ತಾನೆ. ಈ ಪ್ರಶ್ನೆ ಕೇಳೋದು ರಾತ್ರಿ 9:30 to 10:00. ಅದರ ಅದಕ್ಕೆ ಅದರ ವಾದ ವಿವಾದ ಬೆಳಗ್ಗೆ ಸೂರ್ಯ ಹುಟ್ಟೋವರೆಗೂ ಮಾಡ್ತಾರೆ. ಅದು ನೋಡಿ, ಅದು ಗ್ರೇಟ್ ಕ್ರಿಯೇಟಿವ್ ವರ್ಕ್. ಅಥವಾ ಇಂಗ್ಲೀಷ್ ಇಂದ ಇಂಗ್ಲೀಷ್ ಲಿಟ್ರೇಚರ್ ಓದಿ ಅದರಿಂದ 1.5 hours, 2 hours, 3 act, 5 act ಇವರೆಲ್ಲ ಬರೆದಿರಲ್ಲ, ಇವರಾ ಗ್ರೇಟ್ ರೈಟರ್ಸು. ನೀವು ಹೇಳಿ, ನೀವು ಒಂದು ಯಕ್ಷಗಾನ ನಾಟಕ ಯಾರು ಬರೆದಿದ್ದಾರೆ ಅಂತ ನಿಮ್ಗೆ ಅವ್ರ ಹೆಸರು ಗೊತ್ತಿರಲ್ಲ. ಎಂಥ ದರಿದ್ರ ದೇಶ ಆಗಿದ್ದೀವಿ ನಾವು ಅಂತ. ಈಗ ನೋಡಿ, ಯಕ್ಷಗಾನದ ಹೇಗೆ ಅಂದರೆ, ಉಮಾಮಹೇಶ್ವರಿ ದೇವಸ್ಥಾನ ಕಟೀಲು ಮತ್ತು ಮಂದಾರ್ತಿಯಲ್ಲಿ ಇದೆ, ಅಲ್ಲಿ ಹರಕೆ ಆಟನ ಆಡಿಸ್ತಾರೆ. ಅದು ಹರಕೆ ತೊಗೊಂಡಾನ ಮಗಳು ಮದುವೆ ಆಗಬೇಕು, ಮಗಳು ಪಾಸ್ ಆಗಬೇಕು, ಮಗನಿಗೆ ಕೆಲಸ ಸಿಗಬೇಕು, ನನ್ನ ಬಿಸ್ನೆಸ್ ಚೆನ್ನಾಗಾಗಬೇಕು, ಈ ಥರದ್ದೇನು ಹರಕೆ ತೊಗೊಂಡು ಒಬ್ಬರು ಮಾಡ್ಬೋದು, ಒಂದು ಕಂಪನಿನೂ ಮಾಡ್ಬೋದು, ಆದರೆ ಒಂದು ಎಂಟಿಟಿ ಮಾಡಬೇಕು, ಪರ್ಸನ್ ಆರ್ ಇನ್ ಇನ್ಸ್ಟಿಟ್ಯೂಷನ್ ಮಾಡಬೇಕು. ಆ ಹರಕೆ ತೊಗೊಂಡ್ರೆ ಅದು ಅವರು ಸ್ಪಾನ್ಸರ್ ಮಾಡ್ತಾರೆ, ಜನ ಬಂದು ನೋಡ್ತಾರೆ, ಅದು ಆಟ ಆಡ್ತಾರೆ ಅವರು, ಯಕ್ಷಗಾನದ ಆಟ. ಅದು ಎಷ್ಟು ಪಾಪ್ಯುಲರ್ ಆಯಿತು ಅಂದರೆ, ಒಬ್ಬರು ಮಾಡಿದ್ರೆ ಒಬ್ಬರಿಗೆ ಮಾಡೋಕ್ಕಾಗಲ್ಲ, ಒಂದು 10 ಸೇರಿ ಒಂದು ಆಟ ಆಡಬಾರ್ದು ಅಂತ ಮಾಡಿದ್ರು. ಅದು ಡಿಮ್ಯಾಂಡ್ ಜಾಸ್ತಿ ಕಂಟಿನ್ಯೂ ಆಗಿ ಆಗಿ ಪ್ರತಿ ಈ ದೇವಸ್ಥಾನದಲ್ಲೂ ಈಗ 6-7 ತಂಡ ಇದೆ. ಸೀಸನಲ್ಲಿ 6-7 ತಂಡ ಮಾಡ್ತಾರೆ ನಾಟಕಗಳು. ಅಷ್ಟು ಜನ ಬರ್ತಾರೆ ಸ್ಪಾನ್ಸರ್ಗೆ, ಸ್ಪಾನ್ಸರ್ಶಿಪ್ ಮಾಡೋಕ್ಕೆ. ಅಷ್ಟೆಲ್ಲ ಮಾಡಿ ಈಗ ನೀವು ಒಂದು ಹರಕೆ ಆಟನ ಆಡಿಸ್ಬೇಕಂದ್ರೆ ನಿಮ್ಮ ಟರ್ನ್ ಯಾವಾಗ ಬರುತ್ತೆ ಗೊತ್ತಾ? 23 ಆಗುತ್ತೆ. ಅಂದರೆ ಇದು ಕರ್ನಾಟಕದ್ದು, ಈ ವಿಷಯ ನನಗೆ ಗೊತ್ತಾಗದಂಗೆ 50 ದಾಟಿದ್ದೆ ನಾನು. ಅಂದರೆ ಇದನ್ನು ಹೇಳಿದ್ದು, ಈ ದಾರಿದ್ರ್ಯ ಇದೆಯಲ್ಲ ಅಂದರೆ ನಮ್ಮವ್ರು ನಮ್ಮ ಬಗ್ಗೆ ನಮಗೇನು ಕುತೂಹಲ ಇಲ್ಲದೆ ಇರೋದು ಇದೆಯಲ್ಲ, ಇದರ ಸಿರಿ ನಮಗೆ ಅರ್ಥ ಆಗದೇ ಇರೋದು ಇದೆಯಲ್ಲ. ಮೌಸ್ಟ್ರಾಪ್ ರ್ಯಾನ್ ಫಾರ್ 28 ಯು ನೋ ಅಂತ ಹೇಳಿದೆಯಲ್ಲ, ಮೌಸ್ಟ್ರಾಪ್ ಒಳಗೆ ಹೋಗೋಕ್ಕಾಗಲ್ಲ 28 ಇಯರ್ಸ್ ಇಲ್ಲಿ. ಈ ನಾಟಕ ನಿಮ್ಮ ಕೈಗೆ ಸಿಗೋದೇ ಇಲ್ಲ, 23 ನೀವು ಈಗ ಅಪ್ಲೈ ಮಾಡಿದ್ರೆ ನಿಮ್ಗೆ ಆವಾಗ ಸಿಗುತ್ತೆ ಅಷ್ಟು ಟೈಮ್ ನಿಮ್ಮ ಹಾಗಿದೆ, ಅದಕ್ಕೆ ಡಿಮ್ಯಾಂಡ್. ಅದಕ್ಕೆ ನಮ್ಮಲ್ಲಿ ಯಾವುದು ಮಾದರಿ ಅನ್ನೋದಿದೆಯಲ್ಲ, ನಾನು ಈಗಿನ ಮಾಡರ್ನ್ ರೈಟರ್ಸ್ ಯಾರಿದ್ದಾರೆ ಇಂಡಿಯಾಲಿ ನಾಟಕಕಾರರು, ನಾನು ಯಾರು ಅವ್ರು ಯಾರನ್ನು ನಾನು ಶ್ರೇಷ್ಠ ನಾಟಕಕಾರರು ಅಂತ ಹೇಳೋದಕ್ಕೆ ನಾನು ತಯಾರಿಲ್ಲ. ಆ್ಯಕ್ಚುಲಿ ನನ್ನ ಪ್ರಕಾರ ಕೈಲಾಸಮ್ ಅವರೆಲ್ಲ ಮಾಡಿದ ಎಕ್ಸ್ಪೆರಿಮೆಂಟ್ಸ್ ಇತ್ತಲ್ಲ, ಅದು ವೆಸ್ಟರ್ನ್ ಡಿರೈವ್ಡ್ ಆಗಿದ್ದರು, ಅದು ಫಸ್ಟ್ ಟೈಮು. ಈಗ BM Shree ನೂರು ಇಂಗ್ಲೀಷ್ ಗೀತೆಗಳಂತ ಏನು ಮಾಡಿದ್ರು, ಆ ಥರದ್ದು ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಮಾಡೋದು ಒಪ್ಕೋಬೋದು, ಅದನ್ನು ಮಾದರಿ ಅಂತ ನಮ್ಗೆ ಹೇಳೋದು ಅದು ಸರಿ ಅಲ್ಲ. ನಮ್ದೆಲ್ಲ ಬಿಟ್ಟು ಇನ್ಯಾವ ಅದು ತೊಗೊಂಡು ಮಾದರಿ ಅಂತ ಹೇಳೋದು ಏನಿದೆ? ನಾವು ಹಾಕ್ಕೊಂಡಿರೋ ಉಡುಪು, ನಾನು ಮಾತಾಡೋ ಭಾಷೆ, ನಮ್ಮ ಪದ್ಧತಿ, ನಮ್ಮ ರಿಚುವಲ್, ನಮ್ದು ಏನೂ ಇಲ್ಲ, ಎಲ್ಲನೂ ಇನ್ನೊಬ್ಬರದ್ದು ಮಾಡ್ಕೊಂಡಿದ್ದೆ. ಅದು ನಮ್ಮ ಕೀಳರಿಮೆಯಿಂದ ಆಗಿರೋದು ಅಂತ ನನ್ನ ಅಭಿಪ್ರಾಯ.
10: ಇನ್ನೊಂದೇನಾಗುತ್ತೆ ಅಂದರೆ, ಯಕ್ಷಗಾನದಲ್ಲಿ ನಟರು ಮತ್ತು ಆಡಿಯನ್ಸ್ ಅವರು ಒಂದು ನಿಕಟವಾದ ಸಂಬಂಧ ಆಯಿತು. ಅವರು ನಮ್ಮ ಏನು ನಾವು ಯಾತಕ್ಕೆ ಸ್ಪಂದಿಸ್ತೀವೋ ಅವರು ಅದಕ್ಕೆ ಸ್ಪಂದಿಸಿ ಒಂದು ಸ್ಪಂದನ ಆಯಿತು ಅನ್ಸುತ್ತೆ. ಇಟ್ ವಾಸ್ ಲೈವ್ಲಿ.
3: ಅದು ನಿಜ. ನಾ ಹೇಳೋದು, ನಾನು ಯಕ್ಷಗಾನ ಒಂದು ಎಕ್ಸಾಂಪಲ್ ಆಗಿ ಹೇಳಿದೆ. ನಾನು ಒಂದು ಸತಿ ನನಗೆ ರಂಗಶಂಕರ್ ಅವರ ಒಂದು ಫೆಸ್ಟಿವಲ್ ಮಾಡಿದಾಗ ನನ್ನ ಆ ಫೆಸ್ಟಿವಲ್ಗೆ ಆರ್ಟಿಸ್ಟಿಕ್ ಡೈರೆಕ್ಟರ್ ಮಾಡಿದರು. ಆವಾಗ ನಾನು ಒಂದು ಎರಡು ಸೆಮಿನಾರ್ ಆರ್ಗನೈಸ್ ಮಾಡಿದ್ದೆ ಡ್ಯೂರಿಂಗ್ ದಟ್ ಫೆಸ್ಟಿವಲ್. ಅದರಲ್ಲಿ ಹ್ಯಾನಾ ದಿ ಬ್ರೂಯಿನ್ ನನಗೆ ಪ್ರನೌನ್ಸ್ ಮಾಡೋಕ್ಕೆ ಬರಲ್ಲ, ಸಮ್ ಜರ್ಮನ್ ಲೇಡಿ, ಅವರು ಈ ಕೂತುಪತ್ರೆ ಈ ಕಂಚಿಪುರಮಲ್ಲಿ ಒಂದು ತಂಡದ ಜೊತೆ ತುಂಬ ಕೆಲಸ ಮಾಡಿದ್ದಾರೆ ಅವರು. ಅವ್ರನ್ನೂ ನಾವು ಆ್ಯಸ್ ಒನ್ ಆಫ್ ದ ಇದು ಸ್ಪೀಕರ್ಸ್ ಕರೆಸಿದ್ವಿ. ಅವರೆಲ್ಲ ಯಾವುದು ಮಾರ್ಗ, ಯಾವುದು ದೇಸಿ, ಯಾವುದು ಫೋಕು, ಯಾವುದು ಟ್ರೆಡಿಷ್ನಲ್ಲು, ಯಾವುದು ಮಾಡರ್ನು, ಯಾವುದು ಟ್ರೆಡಿಷ್ನಲ್ಲಿ, ಈ ಥರದ್ದು ಏನೇನೋ ನಾನು ಕ್ವೆಶ್ಚನ್ಸ್ ಎಲ್ಲ ಇಟ್ಬಿಟ್ಟು ನಾನು ಅದನ್ನು ಮಾಡಿದ್ದೆ. ಎಲ್ಲರೂ ಮಾಡಿದ್ರು. ಆಕೆ ಮಾತಾಡ್ಬೇಕಾದ್ರೆ ಒಂದು ಹೇಳಿದ್ರು, ಅವರೇನಂದರು, ಯು ಆರ್ ಟಾಕಿಂಗ್ ಅಬೌಟ್ ವಾಟ್ ಈಸ್ ಮೇನ್ ಸ್ಟ್ರೀಮ್ ಥಿಯೇಟರ್ ಆ್ಯಂಡ್ ವಾಟ್ ಈಸ್ ಫೋಕ್ ಥಿಯೇಟರ್ and what is traditional theater. But I want to tell you, in every village of India, yaar namu German namu heltaradu, in every village of India they perform theater as a cult, as an annual ritual, as something, as a temple ritual, or they do a performance. They do it all night, and you know, they do a performance. And that is all of India. Is that the mainstream, or what you're doing at Rangashankar the mainstream anta keladru? I feel that is the valid question illa adike na adike navu eshtu hinde hogtivo ashtu munde hogakagutte namge anta heladu andre namma source ge navu eshtu hinde hogtivo nam imagination alli ashtu munde navu hogakagutte anta ನಾವು ಇದು ಬಿಟ್ಬಿಡಬೇಕು. ಸಿ ದ ವೆಸ್ಟ್ ಈಸ್ ಎ ಫೇಲ್ಡ್ ಮಾಡೆಲ್. ಈಗ ನಮಗಿರೋ ಎರಡು ಪ್ರಾಬ್ಲಮ್ ನೋಡಿ, ಟೆಕ್ನಾಲಜಿ ತುಂಬ ಡೆವಲಪ್ ಆಗಿದೆ, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಬರೀ ವೆಸ್ಟ್ ಅವೆಲ್ಲ ಕಾಂಟ್ರಿಬ್ಯೂಟ್ ಮಾಡಿರೋದು, ವೆಸ್ಟ್ಗೆ ಹೋಗಿ ಮಾಡಿದವ್ರು ತುಂಬ ಜನ ಇದ್ದಾರೆ. ಸೊ ಟೆಕ್ನಾಲಜಿ ಇಟ್ ಸೆಲ್ಫ್ ಈಸ್ ಅ ವ್ಯಾಲ್ಯೂ ಫ್ರೀ, ಬಟ್ ನಾವು ಹ್ಯೂಮನ್ಸ್ ಅದಕ್ಕೆ ವ್ಯಾಲ್ಯೂ ಕೊಡೋದು. ಯು ಕ್ಯಾನ್ ಯೂಸ್ ಫೈರ್ ಟು ಡೂ ಗುಡ್, ಆರ್ ಯು ಕ್ಯಾನ್ ಡೂ ಫೈರ್ ಟು ಡೂ ಬ್ಯಾಡ್. ಸೊ ಟೆಕ್ನಾಲಜಿ ಈಸ್ ಆಲ್ಸೋ ಲೈಕ್ ದ್ಯಾಟ್. ಸೊ ನಮಗೆ ಟೆಕ್ನಾಲಜಿಯಿಂದ ಹಾರ್ಮ್ ಆಗ್ತಾ ಇದೆ ಇವಾಗ ಬರ್ತಾ ಬರುತ್ತಾ. ಆ್ಯಂಡ್ ದಿಸ್ ಕ್ಲೈಮೇಟ್ ಚೇಂಜ್ ಈಸ್ ಬಿಕಾಸ್ ಆಫ್ ದ ವೇ ವಿ ಲಿವ್. ವಿ ಹ್ಯಾವ್ ಗಿವನ್ ಅಪ್ ಎವ್ರಿಥಿಂಗ್ ದಟ್ ವಾಸ್ ಗುಡ್ ಇನ್ ಅಸ್ ಆ್ಯಂಡ್ ವಿ ಹ್ಯಾವ್ ಕಾಪಿಡ್ ದ ವೆಸ್ಟ್. ಈಸ್ ದಟ್ ದ ವೇ ಟು ಲಿವ್? ಸಿ, ಇಫ್ ವಿ ಕನ್ಸ್ಯೂಮ್ ಫಾರ್ ಇನ್ಸ್ಟೆನ್ಸ್ ಆ್ಯಸ್ ಮೆನಿ ಪರ್ ಕ್ಯಾಪಿಟ ಆ್ಯಸ್ ಮೆನಿ ರಿಸೋರ್ಸಸ್ ಇನ್ ಎಲೆಕ್ಟ್ರಿಸಿಟಿ, ಇನ್ ಕಾಂಕ್ರೀಟ್ ಆ್ಯಂಡ್ ಸ್ಟೀಲ್, ಇಫ್ ಎವ್ರಿ ಇಂಡಿಯನ್ ಕನ್ಸ್ಯೂಮ್ಸ್ ಆ್ಯಸ್ ಮಚ್ ಆಸ್ ಆನ್ ಆವರೇಜ್ ಆಸ್ಟ್ರೇಲಿಯನ್ ಕನ್ಸ್ಯೂಮ್ಸ್, ದ ವರ್ಲ್ಡ್ ವಿಲ್ ಬಿ ಡಿಸ್ಟ್ರಾಯ್ಡ್ in a matter of months. It is not possible. India needs poverty. It does not need deprivation. It needs poverty. What is this idea of the good life? That you build a bungalow in a slum all around you, that you create, you pollute the world, and you are free of pollution. What kind of idea of the world it is? It's a Western imagination. It was not our imagination. Now, Ajji, ಶಾರದಮ್ಮ ಅಂತಿದ್ರು, ಅವರ ಅತ್ತಿಗೆ ನಮ್ಮ ಮನೇಲಿದ್ದರು ಶೇಷಮ್ಮ ಅಂತ. ಅವರು ಎಲ್ಲ ಅಡುಗೆದೆಲ್ಲ ಕಲ್ಗೆಚ್ಚು ಅಂತ ಮಾಡಿ ಅವ್ರಿಗೆ ಹಿಂದ್ಗಡೆ ಹೋಗಿ ಬದನೆಕಾಯಿ ಗಿಡ, ಬಾಳೆ ಗಿಡ ಎಲ್ಲ ಬೆಳೆಸಿದ್ರು ನಮ್ಮ ಮನೇಲಿ. ಚಿಕ್ಕ ಮನೆ, ಚಿಕ್ಕ ಅಷ್ಟರಲ್ಲಿ ಬೆಳೆಸೋರು ಅವರು. ನಮ್ಮ ಮನೆಯಿಂದ ವಾರಕ್ಕೆ ಒಂದು ಸತಿ ಸ್ವಲ್ಪ ಕಸ ಹೋಗ್ತಾ ಇತ್ತು ಆಚೆ ಅಷ್ಟೇ. ಎಲ್ಲ ಹಾಲಿಂದನ್ನ ಕಟ್ ಮಾಡಿ ಇಟ್ಕೊಳ್ತಿದ್ರು, ನ್ಯೂಸ್ ಪೇಪರ್ ಬಂದರೆ ಕಲೆಕ್ಟ್ ಮಾಡ್ಕೊಳ್ತಿದ್ರು, ಹಳೆ ನೋಟ್ಬುಕ್ ನಮ್ಮದು ಸ್ಕೂಲ್ಗೆ ಹೋಗಿ ಬಂದಿರೋದ್ರಲ್ಲಿ ಇಟ್ಕೊಳ್ತಿದ್ರು. ಅವ್ನು ಬಂದು ಅವ್ನ ರದ್ದಿ ಅವ್ನು ಕಲೆಕ್ಟ್ ಮಾಡೋಕೆ ಬಂದರೆ ಅವ್ನು ಮಾರೋ, ಅವ್ನ ಕೈಲಿ ಒಂದು 5 paisa 10 paisa ಇಸ್ಕೊಳ್ಳೋರು. ವೇಸ್ಟ್ ಜನ್ರೇಟ್ ಮಾಡ್ತಾ ಇರಲಿಲ್ಲ ನಾವು. ಅದು ವಿ ಹ್ಯಾವ್ ಅಬ್ಯಾಂಡನ್ಡ್ ದಟ್. ಅದೆಲ್ಲ ಇಡದಂತೆ, ಸೆಗ್ರಿಗೇಟ್ ಮಾಡೋದಂತೆ, ಆಚೆ ಹಾಕೋದಂತೆ. ವೈ ಡ್ ಯು ಜನ್ರೇಟ್ ವೇಸ್ಟ್? ದೆರ್ ಈಸ್ ಸಮಥಿಂಗ್ ರಾಂಗ್ ವಿತ್ ಅಸ್. ಆ್ಯಂಡ್ ಅನ್ಲೆಸ್ ವಿ ಅಬ್ಯಾಂಡನ್ ದಿಸ್ ಐಡಿಯಾ ಆಫ್ ದ ವೆಸ್ಟ್, ವಾಟ್ ವೆಸ್ಟರ್ನ್ ಸಿವಿಲೈಸೇಷನ್. ಗಾಂಧಿ ಚೆನ್ನಾಗಿ ಹೇಳಿದರು, ಒನ್ ಆಫ್ ದಿ ಫ್ಯೂ ಥಿಂಗ್ಸ್ ಈ ಸೆಟ್ ಕರೆಕ್ಟ್ಲಿ ಇನ್ ಮೈ ಒಪಿನಿಯನ್. ಅವನು ಜರ್ನಲಿಸ್ಟ್ ಅವ್ರನ್ನ ಕೇಳ್ತಾನೆ, ಅವನು, ಮಿಸ್ಟರ್ ಗಾಂಧಿ, ವಾಟ್ ಯು ಥಿಂಕ್ ಆಫ್ ವೆಸ್ಟರ್ನ್ ಸಿವಿಲೈಸೇಷನ್ ಅಂತ. ಹಿ ಸೇಸ್, ಐ ಥಿಂಕ್ ಇಟ್ಸ್ ಎ ಗುಡ್ ಐಡಿಯಾ. ಅದು ಇಟ್ ಈಸ್ ಟ್ರೂ ಸರ್. ಅಂದರೆ ನಾವು ವಿ ಶುಡ್ ಲರ್ನ್. ನಮ್ಮಲ್ಲಿ ತುಂಬ ತಪ್ಪಿತ್ತು, ನಾವು ತಿದ್ಕೋಬೇಕು ಅದನ್ನು. ಇನ್ಯಾರೋ ಬಂದು ಮಾಡೋದಲ್ಲ ನಮಗದು. ಇವರು ಮೈಕೆಲ್ ಮಧುಸೂದನ್ ದತ್ ಅಂತ ಬೆಂಗಾಲಿ, ಅವ್ರ ಬಗ್ಗೆ ಒಂದು ಕತೆನ ನನ್ನ ಜರ್ನಲಿಸ್ಟ್ ಕಲೀಗ್ ಒಬ್ಬ ಹೇಳ್ದ. ಅವನೊಂದು ರಾಮಾಯಣ ಬರೆದಿಯಾನೆ. ಅದರಲ್ಲಿ ಏನಾಗುತ್ತೆ, ಅವನು ಇಂದ್ರಜಿತ್ತು ಸಂಧ್ಯಾವಂದನೆ ಮಾಡ್ತಾ ಇರ್ತಾನೆ. ಅಲ್ಲಿ ಲಕ್ಷ್ಮಣ ಹಿಂದ್ಗಡೆಯಿಂದ ಬಂದು ಗುರಿ ಇಡ್ತಾನೆ. ಅವನು ಕುತ್ತಿಗೆಯಲ್ಲಿ ಕೂದಲು ರೋಮ ಹೇಳುತ್ತೆ ಅವನು ಗುರಿ ಇಟ್ಟಾಗ. ಅವನಿಗೆ ಗೊತ್ತಾಗತ್ತೆ ಯಾರೋ ಅವನ ಮೇಲೆ ಏನೋ ಮಾಡ್ತಿದ್ದಾರೆ ಅಂತ. ಅವನು ಉದ್ಧರಣೆಯನ್ನು ತಗೊಂಡು ಈ ಬ್ರೂಸ್ಲಿ ಥರ ಅವನು ಹೊಡಿತಾನೆ. ಅದು ಲಕ್ಷ್ಮಣಂಗೆ ಬಿದ್ದು ಲಕ್ಷ್ಮಣ ಮುರ್ಚಿ ಹೋಗ್ಬಿಡ್ತಾನೆ. ಅವನೇನು ಮಾಡಲ್ಲ. ಇಂದ್ರಜಿತ್ ಬಂದು ಕೇಳ್ತಾನೆ, ಇವನನ್ನು ಒಳಗೆ ಬಿಟ್ಟಿದ್ದು ಯಾರು ಅಂತ ಕೇಳ್ತಾನೆ. ಆವಾಗ ವಿಭೀಷಣ ಹೇಳ್ತಾನೆ, ನಾನು ಮಾಡಿದ್ದು, ನಮ್ಮ ಅಣ್ಣ ಮಾಡಿದ್ದು ತಪ್ಪು, ನಾವು ಮಾಡಬೇಕು. ಅದಕ್ಕೆ ಅವನು ಇಂದ್ರಜಿತ್ತು ವಿಭೀಷಣಂಗೆ ಹೇಳ್ತಾನೆ, ನಮ್ಮಪ್ಪ ತಪ್ಪು ಮಾಡಿದರೆ ನಾವಿಲ್ಲಿ ಕೂತ್ಕೊಂಡು ನಾವು ಡಿಸೈಡ್ ಮಾಡಬೇಕು ಸರಿ ಮಾಡೋದು ಹೇಗೆ ಅಂತ. ಇನ್ಯಾರನ್ನೂ ಕರೆಸಿ ಮಾಡೋದಲ್ಲ ಅಂತ ಹೇಳ್ತಾನೆ ಅವನು. ಅವನು ಯಾಕೆ ಹೇಳ್ದ ಅಂದರೆ ಬ್ರಿಟಿಷ್ ಅವ್ರನ್ನ ಇಟ್ಕೊಂಡು ನಾವು ಮಾಡಬಾರ್ದು ಮಾದರಿಯಾಗಿ ಅಂತ ಅವ್ನು ಹೇಳೋದಕ್ಕೆ ಮಾಡಿದ್ದು. ಅಂದರೆ ಅದು ಆ ನವೋದಯ ಏನಿತ್ತು ಬೆಂಗಾಲಲ್ಲಿ, ರಿನೇಸಾನ್ಸ್ ಏನಿತ್ತು, ಅದಕ್ಕೆ ನಾವು ನವೋದಯ ಅಂತ ಹೆಸರಿಟ್ಟಿದ್ದು ನಮ್ದಾದಾಗ. ಅದರಲ್ಲೂ ಒಂದು ಇನ್ಸ್ಪಿರೇಷನ್ ಇದ್ದಿದ್ದು ಈ ನವ್ಯರ ಕಾಲದಲ್ಲಿ ಅದು ಹಾಳಾಗೋಯ್ತು. ನವ್ಯರ ಕಾಲದಲ್ಲಿ ಬರೀ ಜಾತಿ ಜಗಳ ಅದಕ್ಕೆ ತಂದು ಇಟ್ಬಿಟ್ರು ಅವರು, ಅಲ್ಲ ಅಲ್ಲಿಗೆ ತಂದು ಇಟ್ಬಿಟ್ರು ಅವರು. ಮತ್ತು ಅವರು ಅವ್ರನ್ನ ಪುಣ್ಯಕ್ಕೆ ಈಗ ಈ ಜನ್ರೇಷನ್ ಅವ್ರು ಯಾರು ಅವ್ರನ್ನ ಓದೋದಿಲ್ಲ, ಇವರಿಗೆ ಅಲ್ಲಿಗೆ ನಿಂತೋಗುತ್ತೆ ಅನ್ಸುತ್ತೆ ಅವ್ರದ್ದು. ಆದರೆ ಈ ಹಳಬರೆಲ್ಲ ಉಳಿತಾರೆ ಅನ್ಸುತ್ತೆ. ನೋಡಿ, ನಾನು ಇಷ್ಟೆಲ್ಲ ಹೇಳಬಾರ್ದು, ಆದರೆ ನನಗೆ ಅನಿಸೋದಿದು ನಮ್ಮನ್ನು ನಾವೇ ಉಳಿಸ್ಕೋಬೇಕು, ನಾವು ಕಾಪಾಡ್ಕೋಬೇಕು. ನಮಗೆ ಯಾರು ಬಂದು ಉದ್ಧಾರ ಮಾಡೋದಿಲ್ಲ. ಮತ್ತು ಸೋ ಲಾಂಗ್ ಆ್ಯಸ್ ವಿ ಡೋಂಟ್ ಡಿರೈವ್ ಅವರ್ ಓನ್ ಮಾಡೆಲ್ಸ್, ವಿ ವಿಲ್ ಆಲ್ವೇಸ್ ಬಿ ಸೆಕೆಂಡ್ ರೇಟ್ ಆರ್ ಥರ್ಡ್ ರೇಟ್ ಪೀಪಲ್ ಇನ್ ದ ವರ್ಲ್ಡ್. ದಟ್ ಈಸ್ ಅವರ್ ಫೇಟ್.
0: ಈ ಇನ್ನೊಂದು ಸ್ಪಾನ್ಸರ್ ಸಂದೇಶ ಕೇಳಿ ಮೊದಲನೆಯ ಕಂತು ಭಾಗ ಮೂರನ್ನ ಕೇಳೋಣ.
11: Are you or a loved one in need of an aged care facility? The St. Elizabeth Aged Care Facility and Nursing Home is situated in Dean Park, just 40 minutes drive from Sydney CBD on a beautifully landscaped and leafy 3.9 hectares. There are group therapy sessions with qualified staff, spiritual counselling, outings and celebrations for birthdays and Catholic holidays. For more information, please contact the St. Elizabeth Aged Care Facility and Nursing Home at 1 Simons Road, Dean Park, 2761, or telephone 8818 8500. The St. Elizabeth Aged Care Facility is a proud sponsor of 2RRR.
12: It can happen at any age. You trip. You fall, you become immobilized, you cannot open your front door, and you're alone. Panic. How do you let the ambos in to render you first aid? Well, consider a knockbox. A knockbox for New South Wales Ambulance and other emergency services refers to a lockbox with a special access code. This would allow paramedics and other services to gain access to your property without breaking doors or windows, and that could save your life. For details on how to register and for what you need, search ambulance-general inquiry at health.nsw.gov.au and scroll down.
13: Tune in to Rock and Roll Rising, Thursday nights with Harry Scorpio. You'll hear classic vintage rock, Delta blues, garage, punk, metal, and more. That's Rock and Roll Rising with Harry Scorpio. Thursdays, 8 p.m. to 10 p.m. with an encore Monday morning from 5 to 7 on 2RRR 88.5 FM. Your local sound to the world.
0: ನೀವ್ ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಪ್ರಕಾಶ್ ಬೆಲ್ವಾಡಿ ಅವರ ಜೊತೆ ಒಂದು ವಿಶೇಷ ಸಂದರ್ಶನ ಕೇಳ್ತಾ ಇದ್ವಿ. ಇವತ್ತಿನ ಕಂತು ಭಾಗ ಮೂರು, ಈಗ ಕೇಳಿ.
9: ಸರ್, ಈಗ ಮೀಡಿಯಲ್ಲಿ ಜಿಯೋ ಪೊಲಿಟಿಕಲ್ ಇರ್ಬೋದು, ಇಲ್ಲ ಒಂದು ಇಂಟಲೆಕ್ಟ್ ಆಫ್ ಕರ್ನಾಟಕ ಇರ್ಬೋದು, ನೀವು ಇವರ ಆ್ಯಕ್ಚುಲಿ ಅಪ್ ದೇರ್, ನಿಮ್ಮ ಮನಸ್ಸಿಗೆ ಯಾವಾಗಾದ್ರೂ ಬಂದಿದೆಯಾ ಒಂದು ಪಾಲಿಟಿಕ್ಸ್ ಗೆಳಿಬೇಕು, ಒಂದು ಏನೋ ಒಂದು ಚೇಂಜ್ ಮಾಡಬೇಕು? ಯಾಕೆಂದರೆ ಈಗ ಏನಾಗ್ತಿದೆ ಅಂದರೆ ಇರೋ ಗೌರ್ಮೆಂಟು ಇಸ್ ನಾಟ್ ಗುಡ್, ದ ಆಲ್ಟರ್ನೇಟಿವ್ ಇಸ್ ಹಾರ್ಡ್ಲಿ ದೇರ್. ಸೊ ನಿಮಗೆ ಮನಸ್ಸಿಗೆ ಯಾವಾಗಾದ್ರೂ ಬಂದಿತ್ತಾ? ನಿಮ್ಮ ಥಾಟ್ ಪ್ರೋಸೆಸ್ ಅರೌಂಡ್ ಬ್ಯಾಂಗ್ಳೂರ್ ಸಿಗ್ನಿಫಿಕೆಂಟ್.
3: ನೋಡಿ, ಒಂದ್ಸತಿ ನಾನು ಈ ಜಯಪ್ರಕಾಶ್ ನಾರಾಯಣ್ ಇದ್ರಲ್ಲ, ಅವರು ಲೋಕಸತ್ತಾ ಪಾರ್ಟಿ ಶುರು ಮಾಡಿದಾಗ ಅವ್ರು ನನ್ನ ಕೇಳಿಕೊಂಡ್ರು, ನೀನು ಎಲೆಕ್ಷನ್ಗೆ ನಿಂತ್ಕೊಳ್ತೀಯ ಅಂತ. ಕಾರ್ಪೊರೇಷನ್ ಎಲೆಕ್ಷನ್ಗೆ ನಿಂತ್ಕೋ, ಯಾಕೆಂದರೆ ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ ಡಿಬೇಟ್ ಚೇಂಜ್ ಮಾಡಬೇಕು. ಅಲ್ಲೂ ಎಮ್ ಪಿ ಎಲೆಕ್ಷನ್ ಮಾತಾಡ್ತಾರಲ್ಲ, ಆ ಥರ ಡಿಬೇಟ್ಸ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಸಿವಿಲ್ ಸರ್ವಿಸಸ್ ಇಂಪ್ರೂವ್ ಆಗಬೇಕು. ಅದು ನಗರದ ಸೌಲಭ್ಯಗಳು, ಒಂದು ನಾಗರಿಕತೆಗೆ ಬೇಕಾಗಿರುವ ವ್ಯವಸ್ಥೆ, ಅದೆಲ್ಲ ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಅದು ಆಗ್ತಾ ಇಲ್ಲ. ನೀನು ನಿಂತ್ಕೋ, ಯಾಕೆಂದರೆ ನೀನು ನಿಂತ್ಕೊಂಡ್ರೆ ನಿನಗೆ ಸ್ವಲ್ಪ ಟಿ ವಿ ಗಿವಿರೋರೆಲ್ಲ ಕರೀತಾ ಇರ್ತಾರಲ್ಲ ನಿನಗೆ ಮಾತಾಡೋದಕ್ಕೆ, ನೀನು ಅಲ್ಲಿ ಹೋಗ್ಬಿಟ್ಟು ಇದನ್ನು ಅದನ್ನ ತೆಗೆದ್ರೆ ದ ಡಿಸ್ಕೋರ್ಸ್ ವಿಲ್ ಚೇಂಜ್ ಅಂತ ಹೇಳಿದ್ರು. ನಾನು ಅದಕ್ಕೆ, ಅದೇನಿದ್ರೆ ಜಾತಿ ಇದೆ ಈ ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ, ನಾನು ಜಯನಗರಲ್ಲಿ ನಿಂತಿದ್ರೆ ನಂಗೆ ಹೆಲ್ಪ್ ಆಗಿರೋದು. ಅದು ಜಯನಗರಲ್ಲಿ ನಮಗೆ ಅದನ್ನು ಬ್ಯಾಕ್ವರ್ಡ್ಗೋ ಏನೋ ರಿಸರ್ವ್ ಮಾಡಿದರು. ಮತ್ತು ಬಸನಗುಡಿಯಲ್ಲಿ ನಿಲ್ಲಬೇಕು ಅಂತ ನನಗೆ ಆಯಿಸುತ್ತೆ. ಅದು ಅಟ್ಲೀಸ್ಟ್ ನನಗೆ ಸಂಪರ್ಕ ಆಯಿತು, ಯಾಕೆಂದರೆ ಹುಟ್ಟು ಬೆಳೆದಿದ್ದಲ್ಲ ಪುಟ್ಟಣ್ಣ ರೋಡಲ್ಲಿ ನಮಗೆ ಅದು ಆದರೆ ಬಸನಗುಡಿನ ಸಪ್ರೇಟ್ ಮಾಡಿ ಇನ್ನೊಂದು ಕಡೆಗೆ ಮಾಡಿಬಿಟ್ಟು ಸುಂಕೇನಹಳ್ಳಿನ ವಾರ್ಡ್ ಅಂತ ಮಾಡಿಬಿಟ್ರು. ಆ ಸುಂಕೇನಹಳ್ಳಿ ನಿಂತ್ಕೊಂಡಿದ್ದೆ. ಅವ್ರಿಗೆ ಯಾರು ನಾನು ಯಾರು ಅಂತ ಗೊತ್ತಿಲ್ಲ. ಆ ಥರ ಮಾಡಿದ್ರು. ಅದೊಂದೇ ಜನರಲಲ್ಲಿ ಸಿಕ್ಕಿದ್ದು ನಮಗೆ, ನನ್ನ ಏರಿಯಾದಲ್ಲಿ. ಆ ಥರ ಅಲ್ಲಿ ನಾನು ಎಲೆಕ್ಷನ್ಗೆ ನಿಂತ್ಕೊಂಡೆ. ನನಗೆ ಒಂದು ಗೆದ್ದವನಿಗೆ ಬಿ ಜೆ ಪಿ ಅವ್ರು ಗೆದ್ದರು ಅಲ್ಲಿ, ಅವ್ರಿಗೆ 6,300 ಓಟು ಏನೋ ಬಂತು. ನನಗೆ 800 ಓಟ್ ಬಂತು. ಐ ಕೇಮ್ ಥರ್ಡ್ ಆರ್ ಫೋರ್ತ್ ಇನ್ ದಟ್ ಇದು. ನಾನು ಎಲೆಕ್ಷನ್ಗೆ ನಿಂತಿದ್ದೀನಿ ನಾನು. ಆಮೇಲೆ ನನ್ನ ಕನ್ನಡ ಪಕ್ಷ ಮಾರಾಮೂರ್ತಿಗಳು ಮತ್ತು ಆನಕೃಷ್ಣರಾಯರು ಶುರು ಮಾಡಿದ್ದು ಅದು ಅದನ್ನು ಕನ್ನಡ ಪಕ್ಷನ ರಿವೈವ್ ಮಾಡೋದಕ್ಕೆ ನಾನು ಹೋದೆ. ಅದು ಯಾರು ಅದನ್ನು ಕನ್ನಡ ಪಕ್ಷ ಇಟ್ಕೊಂಡಿದ್ದಾರೋ ಅವ್ರ ಹತ್ರ ಹೋದಾಗ ನನ್ನ ವೈಸ್ ಪ್ರೆಸಿಡೆಂಟ್ ಆಫ್ ಕನ್ನಡ ಪಕ್ಷ ಅಂತ ಮಾಡಿದ್ರು. ಬಟ್ ಐ ರಿಯಲೈಸ್ ನನಗೆ ಪಾಲಿಟಿಕ್ಸ್ ವರ್ಕೌಟ್ ಆಗಲ್ಲ. ಯಾಕೆಂದರೆ ನಮ್ಮಲ್ಲಿ ವಿಪ್ ಸಿಸ್ಟಮ್ ಇದೆ. ಏನಂದರೆ ನೀವು ಒಂದು ಸಿಂಬಲ್ ಅಡಿ ನೀವು ಗೆದ್ದರೆ, ಒಂದು ಪಕ್ಷಕ್ಕೆ ಸೇರಿ ಗೆದ್ದ ಮೇಲೆ ನೀವು ಸದನದಲ್ಲಿರ್ತಿರೋ ಅಥವಾ ನಮ್ಮ ಇದು ವಿಧಾನಸಭೆಯಲ್ಲಿರ್ತಿರೋ ನೀವು

0: ಮೂರ್ನಾಲ್ಕು ವರ್ಷ ನಾನು ಕೆಲಸ ಮಾಡಿದೆ. ನಾನು ಅವರಿಗೆ ನಾನೊಂದು ಹಾಡ್ ಬರ್ಕೊಟ್ಟಿದ್ದೆ, ಅದು ಜೆ ಸಿ ಬಿ ಅಂದರೆ ಏನಪ್ಪ, ಜನತಾ ಕಾಂಗ್ರೆಸ್ ಭಾಜಪ ಅಂತ ಒಂದು ಹಾಡ್ ಬರ್ಕೊಟ್ಟಿದ್ದೆ ನಾನು ಅವ್ರಿಗೆ. ಅದು ಅಲ್ಲಿ ರೇಡಿಯೋಲೆಲ್ಲ ಇದು ಆಟೋಲೆಲ್ಲ ಹಾಕ್ಕೊಂಡು ಓಡಾಡ್ಸೋರು. ಅವರು ಆ ಚುನಾವಣೆ ಆಗಿದ್ದು ರಿಸಲ್ಟ್ ಬಂದಿದ್ದು ನೆಕ್ಸ್ಟ್ ಡೇ ಆ ಕೇಜ್ರಿವಾಲ್ ಬಂದು ಈ ಕಡೆ ಸೋನಿಯಾ ಗಾಂಧಿ ಆ ಕಡೆ ದೇವೇಗೌಡರ ಜೊತೆ ನಿಂತ್ಕೊಂಡಿದ್ರು. ಸೊನ್ನೆ ಏನಾಗತ್ತೆ ನಮಗೆ, ನಾನು ಆ ಪಕ್ಷದಲ್ಲಿ ಇದ್ದು ನಾನು ಅವನು ತಲೆ ತಿರುಗಿದಂಗೆ ನಾವು ಆ ದಿಕ್ಕಲ್ಲಿ ಹೋಗ್ತಾ ಇದ್ರೆ ನಾವು ಏನು ನಾವು ಕುರಿ ನಾನು ಅದು. ಸೊ ನನಗೆ ಆಗೋದಿಲ್ಲ ಅದು. ಆದರೆ ಅದು ಕೆಲವ್ರು ಮಾಡಬೇಕಾಗತ್ತೆ, ಹೆಂಗೋ ಮ್ಯಾನೇಜ್ ಮಾಡ್ತಾರೆ ತಡ್ಕೊಂಡು ಟೈಮ್ ಬಂದಾಗ ಮಾಡಬೇಕು ಅಂತ. ಆ ದುರಂದರಲ್ಲಿ ಅವನು ಅಜಿತ್ ದೋವಲ್ ಹೇಳ್ತಾನೆ ಗೊತ್ತಾ, ಕ್ಯಾರೆಕ್ಟರ್ ಮಾಡ್ದ ಮಾಧವನ್ ಹೇಳ್ತಾನೆ, ಮುಂದೆ ಯಾವುದೋ ಒಂದು ದಿನ ಒಂದು ಗೌರ್ಮೆಂಟ್ ಬರುತ್ತೆ ಅವಾಗ ನಾವು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾನಲ್ಲ, ಆ ಥರ ಕಾದು ತಡ್ಕೊಂಡು ಮಾಡುವ ಒಂದು ಸಹನೆ ಯಾರಿಗಿರುತ್ತೋ ಅವರು ಪಾಲಿಟಿಕ್ಸ್ ಮಾಡಬೇಕು. ಆದರೆ ಪಾಲಿಟಿಕ್ಸ್ ಅಂದರೆ ಚುನಾವಣೆಗೆ ನಿಲ್ಲಬೇಕು ಅಂತಲ್ಲ, ನಾವು ರಂಗಭೂಮಿ ಮಾಡೋದನ್ನು ಒಂದು ಥರದ ಪಾಲಿಟಿಕ್ಸ್. ಇವಾಗ ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಒಂಥರದ ಪಾಲಿಟಿಕ್ಸ್ ತಾನೆ. ಸೊ ನಾವು ನಮ್ಮ ನಮ್ಮ ಮಾರ್ಗ ಕಂಡ್ಕೋಬೇಕು ಇದರಲ್ಲಿ ಅಷ್ಟೇ. ಅದಕ್ಕೆ
1: ನೀವು ಅದೇ ಕನ್ನಡ ಭಾಷೆ ಬಗ್ಗೆ ಮಾತಾಡಿದ್ರೆ, ಒಂದು ಎರಡು ಮೂರು ವಾರದ ಹಿಂದೆ ಸುಮನ್ ನಗರ್ಕರ್ ಅವ್ರ ಹತ್ರ ಒಂದು ಇಂಟರ್ವ್ಯೂ ಮಾಡಿದ್ವಿ, ಅವ್ರಿಗೂ ನಾನು ಇದೇ ಪ್ರಶ್ನೆ ಕೇಳಿದೆ. ಅವ್ರು ಅಮೇರಿಕಾಲಿದ್ದಾರೆ, ಮತ್ತು ಈಗ ಸಿಡ್ನಿ ಫಿಲಮ್ ಫೆಸ್ಟಿವಲ್ಲಿ ಅನೂಪ್ ಲಕ್ಕೂರ್ ಅಂತ ಒಂದು ಅಮ್ಮಂಗ್ ಹೇಳಬೇಡ ಅಂತ ಒಂದು ಕನ್ನಡ ಚಿತ್ರ ಮಾಡಿದರು. ಎಲ್ಲರಿಗೂ ನಾನು ಪ್ರಶ್ನೆ ಕೇಳ್ತಾ ಇರೋದಿದೆ. ಈಗ ಓ ಟಿ ಟಿ ಕನ್ನಡ ಭಾಷೆದು ಯಾವುದು ಇಲ್ಲವೇ ಇಲ್ಲ ಅಲ್ಲಿ. ಇವಾಗ ಅವ್ರಿಗೆ ಕೇಳಿದ್ರೇ ಅಷ್ಟೇ, ಇಲ್ಲ ನೆಟ್ಫ್ಲಿಕ್ಸ್ ಅವರು ನಮ್ಮ ಕನ್ನಡ ಭಾಷೆದು ಯಾವುದು ತೊಗೊತಿಲ್ಲ, ಅಮೆಝಾನ್ ತೊಗೊತಿಲ್ಲ, ನೀವು ಕನ್ನಡಿಗರೇ ನೋಡ್ತಿಲ್ಲ ಅಂದ್ಬಿಟ್ಟು ಅಂತ. ನನಗೇನಿಸುತ್ತೆ ಅಂದರೆ ಇದು ಲ್ಯಾಂಗ್ವೇಜ್ದು ಅಲ್ವೇ ಅಲ್ಲ, ಇಟ್ ಈಸ್ ಪ್ರಾಬಬ್ಲಿ ದ ಕ್ವಾಲಿಟಿ ಆಫ್ ದ ಕಂಟೆಂಟ್. ಇವಾಗ ನಾವು ಕೂತ್ಕೊಂಡು ಕೊರಿಯನ್ ಭಾಷೆ ನೋಡ್ತೀವಿ, ನಮಗೆ ತಲೆಬಲ ಅರ್ಥ ಆಗಲ್ಲ, ಸಬ್ ಟೈಟಲ್ಸ್ ನೋಡ್ತಿರ್ತೀವಿ ಅಷ್ಟೇ. ಭಾಷೆ ಮತ್ತು ಕನ್ನಡ ಚಲನಚಿತ್ರ ಇದು ರಂಗ ಬಗ್ಗೆ ನಿಮಗೆ ಏನನ್ಸುತ್ತೆ?
0: ನೋಡಿ, ಒಂದು ಕಾಲದಲ್ಲಿ ಸಿನಿಮಾ ತುಂಬ ದೊಡ್ಡ ಮೀಡಿಯಂ ಆಗಿತ್ತು. ಯಾಕೆ ಆಗಿತ್ತು ಅಂದರೆ ಅದೊಂದು ಮ್ಯಾಜಿಕ್ ಇತ್ತು ಅದರಲ್ಲಿ. ಒಂದು ಸಿನಿಮಾ ಬಂತು ಅಂದರೆ ನಮಗೆ ವರ್ಷದಲ್ಲಿ ಎರಡು ಸಿನಿಮಾ ನೋಡೋಕ್ಕೆ ಬಿಡೋರು ನಾವೆಲ್ಲ ಮಕ್ಕಳಾಗಿದ್ದಾಗ, ಎಷ್ಟು ದೊಡ್ಡ ಸಂಭ್ರಮ ನಮಗೆ ಸಿನಿಮಾ ನೋಡೋಕ್ಕಾಗತ್ತೆ ಅಂದರೆ. ಈಗ ಕಾಮನ್ ಪ್ಲೇಸ್ ಆಗಿದೆ, ಒಂದು ವರ್ಷದಲ್ಲಿ ಎರಡು ಸಿನಿಮಾ ನೋಡಿದ್ರೆ ಒಂದು ಐದು ಗಂಟೆ ಸಿನಿಮಾ ನೋಡಿರ್ಬೋದು, ಮೂವಿಂಗ್ ಇಮೇಜಸ್ ನೋಡಿರ್ಬೋದು. ಈಗ ಬಿಟ್ವೀನ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಈಗಿನ ಮಕ್ಕಳು ಅಷ್ಟು ನೋಡಿರ್ತಾರೆ ಮೂವಿಂಗ್ ಇಮೇಜಸ್. ಸೊ ಇಟ್ ಈಸ್ ಎ ಚೇಂಜ್ ವರ್ಲ್ಡ್ ಆ್ಯಂಡ್ ಇಟ್ ಸಿನಿಮಾ ಇಸ್ ವೆರಿ ಕಾಮನ್ ಪ್ಲೇಸ್. ಆ್ಯಂಡ್ ಇಫ್ ಇನ್ ಕರ್ನಾಟಕ ವಿ ಡೋಂಟ್ ವಾಂಟ್ ಟು ಟಾಕ್ ಟು ಅವರ್ ಸೆಲ್ಸ್ ಥ್ರೂ ಸಿನಿಮಾ, ಇಟ್ ಡಸ್ ನಾಟ್ ಮ್ಯಾಟರ್ ಆ್ಯಕ್ಚುಲಿ. ಐ ಡೋಂಟ್ ಥಿಂಕ್ ವಿ ಶುಡ್ ಮೇಕ್ ಎ ಬಿಗ್ ಡೀಲ್ ಅಬೌಟ್ ಇಟ್. ಕರ್ನಾಟಕಕ್ಕೆ ಒಂದು ಯುನೀಕ್ ಪ್ರಾಬ್ಲಮ್ ಇದೆ. ಏನಿದೆ ಅಂದರೆ, ಏಕೀಕರಣ ಆಗಿದ್ದ ಕಾಲದಲ್ಲಿ ನಾವು ಒಂದು 28-30 ಪ್ರಾಂತ್ಯಗಳ ಥರದ್ದಿತ್ತು. ಅಂದರೆ ಪ್ರಾಂತ್ಯ ಅಂದರೆ ಆಡಳಿತಗಳು ಬೇರೆ ಬೇರೆ ಬೇರೆ, ಪ್ರಾಂತ್ಯಗಳು ಬೇರೆ ಬೇರೆ ಇತ್ತು ಕೆಲವು, ಆಡಳಿತ ಬೇರೆ ಬೇರೆ ಕೈಯಲ್ಲಿತ್ತು. ಈಗ ಇವಾಗ ಯಾವುದು ನಾರ್ತ್ ಕನ್ನಡ ಕಾರವಾರ ಜಿಲ್ಲೆ ಅಂತ ಹೇಳ್ತಿದ್ವು ಹಿಂದೆ, ಅದು ಬಾಂಬೆ ಪ್ರೆಸಿಡೆನ್ಸಿಗೆ ಹೋಗಿತ್ತು. ಮತ್ತು ದಕ್ಷಿಣ ಕನ್ನಡ ಅಂತ ಯಾವುದು ಹೇಳ್ತೀವೋ ನಾವು, ಅದು ಮೆಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಅವ್ರ ಜೊತೆ ಅವ್ರ ಹತ್ರ ಇತ್ತು. ಕೂರ್ಗು ಕೊಡಗು ಅದು ಬೇರೆ ಬೇರೆ ರಾಜ್ಯ ಆಗಿತ್ತು, ಅದಕ್ಕೆ ಚೀಫ್ ಮಿನಿಸ್ಟರ್ ಇದ್ದರು. ಮತ್ತು ಕಂಟೋನ್ಮೆಂಟ್ಗಳು ಎಲ್ಲೆಲ್ಲಿತ್ತು ಅದು ಬ್ರಿಟಿಷ್ ಅವರ ಕಂಟ್ರೋಲಲ್ಲಿತ್ತು, ಬೇರೆ ಬೇರೆ ಬೇರೆ ಕಡೆ ಕಂಟೋನ್ಮೆಂಟ್ಗಳಿತ್ತು. ಇಲ್ಲಿ ಮೈಸೂರು ಸಂಸ್ಥಾನ ಇತ್ತು, ಅಂದರೆ ನಿಜಾಮ್ ಅವ್ರದ ಆಡಳಿತದಲ್ಲಿ ಕೆಲವು ಜಾಗಗಳಿತ್ತು. ಈ ಥರ ಇದ್ದಿದ್ದರಿಂದ ನಮ್ಮದು ಏಕೀಕರಣ ಆದಾಗ ಎಷ್ಟೊಂದೆಲ್ಲ ಸೇರಿಸಿ ನಮ್ಮದು ಮಾಡಿದ್ದು. ಎಷ್ಟೋ ದಶಕಗಳು ಅವರು ಬೇರೆ ರಾಜ್ಯಗಳ ಜೊತೆ, ಈ ಗಡಿನಾಡಲ್ಲಿ ಯಾರ್ಯಾರು ಇದ್ದರೂ ಅವರು ಬೇರೆ ಬೇಸಿಕ್ ಪ್ರೈಮರಿ ಎಜುಕೇಷನೆಲ್ಲ ಅವ್ರ ಭಾಷೆಯಲ್ಲಿ ಆಗಿದ್ದು, ಮರಾಠಿಯಲ್ಲಿ ಆಗ್ತಾಯಿತ್ತು, ಮಲಯಾಳಮಲ್ಲಾಗಿದೆ, ತಮಿಳಲ್ಲಾಗಿದೆ, ಈ ಥರದ್ದಾಗಿರೋದ್ರಿಂದ ಉರ್ದುವಿನಲ್ಲಾಗಿದೆ, ರೇಖ್ತಾ ಅದರಲ್ಲಾಗಿದೆ, ಹೀಗೆಲ್ಲ ಆಗಿರೋದ್ರಿಂದ ನಮ್ಮದು ಏಕೀಕರಣ ಆದಾಗ ನಮಗೆ ವಿ ಡಿಡ್ ನಾಟ್ ಗೆಟ್ ಎ ಯೂನಿಫೈಡ್ ಮಾರ್ಕೆಟ್, ವಿ ಗಾಟ್ ಎ ಯೂನಿಫೈಡ್ ಪೊಲಿಟಿಕಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಪ್ಲೇಸ್, ಬಟ್ ವಿ ಡಿಡ್ ನಾಟ್ ಗೆಟ್ ಎ ಮಾರ್ಕೆಟ್, ಯೂನಿಫೈಡ್ ಮಾರ್ಕೆಟ್. ಈಗ ನಮಗೆ ಕನ್ನಡ ಸಿನಿಮಾ ಅಂದರೆ ದಕ್ಷಿಣ ಮಂಗಳೂರಿನಲ್ಲಿ ಎಷ್ಟು ಜನ ನೋಡ್ತಾಯಿದ್ರು ಕನ್ನಡ ಸಿನಿಮಾ ಅಂದರೆ ಅಲ್ವಾ. ಈ ಉತ್ತರ ಕರ್ನಾಟಕದಲ್ಲಿ ನಾಟಕಕ್ಕಿದ್ದಿದ್ದು ಬೆಲೆ, ಈಗ ಕೃಷ್ಣ ಪಾರಿಜಾತನೋ ದೊಡ್ಡಾಟನೋ ಅದಕ್ಕಿದ್ದಿದ್ದು ಬೆಲೆ ನಾಟಕಕ್ಕಿರಲಿಲ್ಲ. ಅದಕ್ಕೆ ನಾನು ಏನು ಹೇಳೋದು, ನಾವು ಕರ್ನಾಟಕಕ್ಕೆ

0: ಬೇರೆ ರಾಜ್ಯಕ್ಕೆ ಏನು ಸಿಕ್ಕಿತ್ತೋ ಅದು ನಮಗೆ ಯಾಕೆ ಸಿಕ್ಕಿಲ್ಲ ಅಂತ ಕೊರಗೋದನ್ನು ಬಿಡಬೇಕು. ನಮ್ಗೆ ನಾವು ಎಲ್ಲಿಂದ ಬಂದ್ವಿ ಅಂತ ನಮ್ಗೆ ಗೊತ್ತಾದರೆ ಇದರ ಈ ಥರ ಕೊರಗಿರಲ್ಲ. ನಮಗೆ ಇಷ್ಟು ಜ್ಞಾನಪೀಠ ಅವಾರ್ಡ್ ಬಂದಿದೆ, ಅವ್ರಿಗೆ ಬಂದಿಲ್ಲ, ಅವ್ರು ಕೊರಗಬೇಕಾಯ್ತು, ಅವ್ರಿಗೇನು ಕೊರಗೆ ಇಲ್ಲ ಅವ್ರಿಗೆ. ನೋಡಿ, ತೆಲುಗು ಅವರು, ತೆಲುಗು ಸಿನಿಮಾ ಇದೆಯಲ್ಲ, ಇಟ್ ಈಸ್ ಬೀಟನ್ ಬಾಲಿವುಡ್ ಇನ್ ಟರ್ಮ್ಸ್ ಆಫ್ ಮನಿ, ಇನ್ ಟರ್ಮ್ಸ್ ಆಫ್ ಆಡಿಯನ್ಸ್. ಅವ್ರಿಗೆ ಅವಾರ್ಡ್ಗೆ ಅಂತ ಸಿನಿಮಾ ಮಾಡೋದೇ ಇಲ್ಲ ಅವರು. ಅವ್ರು ಯಾರು ಅವಾರ್ಡ್ ಕೊಡ್ತಾರೋ ಅವ್ರ ಹೆಸರು ಗೊತ್ತಿರಲ್ಲ, ಅವ್ರಿಗೆ ಕೇರೆ ಮಾಡಲ್ಲ ಅವ್ರಿಗವರು ಅಲ್ಲ. ಈಗ ಇವರು ಈಗ ಕಾಶ್ಮೀರ್ ಸಿನ್ ಫೈಲ್ಸ್ ಮಾಡಿದ್ರೆ ಅದು ಪ್ರಾಪಗ್ಯಾಂಡ ಅಂತ ಹೇಳ್ತಾರೆ. ಈಗ ಯಾವ ಸರ್ಕಾರ ಇದೆಯೋ, ಯಾರು ಐ ಎನ್ ಬಿ ಮಿನಿಸ್ಟರ್ ಇರ್ತಾನೋ ಅವನ ಕೆಳಗಡೆ ಯಾರು ಮಂದಿ ಇರ್ತಾರೋ ಅವ್ರ ಕೈಲಿ ಹೇಳಿಸಿ ಇದು ಇನ್ನೋಡಪ್ಪ ಇದಕ್ಕೆ ಆಯ್ಕೆ ಮಾಡೋದ್ರೆ ಯಾರ್ಯಾರನೂ ಆಯ್ಕೆ ಮಾಡ್ತಾರೆ. ಆಯಿತಾ, ಅವರು ಪೊಲಿಟಿಕಲಿ ಅವ್ರಿಗೆ ವಿರುದ್ಧ ಇರೋರನ್ನ ಆಯ್ಕೆ ಮಾಡೋದಿಲ್ಲ. ಆಯಿತಾ, ಅವ್ರು ಯಾವ ಸಿನಿಮಾನ ಆಯ್ಕೆ ಮಾಡ್ತಾರೆ ಅಂದರೆ ಈ ಸರ್ಕಾರಕ್ಕೆ ಒಪ್ಪಿಗೆ ಆಗೋ ಥರ ಕಾಂಟೆಂಟ್ ಯಾವ್ದು ಬಂದಿರುತ್ತೋ, ಅಂದರೆ ಒಬ್ಬ ಇದು ಬ್ರಾಹ್ಮಣಂದ ಕಚ್ಚಿ ಎಳೆದು ಬಿಡೋದು ಈ ಥರದ್ದು ಏನೇನೋ ಇರುತ್ತಲ್ಲ ಅವ್ರಿಗೆ, ಅದು ಅವ್ರಿಗೆ ಆವಾಗಿನ ಅವ್ರ ತೆವಲ್ಗಳು ಏನೇನೋ ಇರುತ್ತೋ ಅದು, ಅಂದರೆ ಬರೀ ಬ್ರಾಹ್ಮಣರ ಮೇಲೆ ಅಂತ, ಬೇರೆ ಬೇರೆ ಬೇರೆ ಅವ್ರ ಮೇಲೆಲ್ಲ ಈ ಮಂಗಳೂರವ್ರು ಮಾತಾಡೋ ಭಾಷೆನ ರೇಗಿಸೋದು ಈ ಥರದ್ದು ಏನೇನೋ ಇರುತ್ತೋ, ಅವ್ರವ್ರ ತೀಟೆಗಳನ್ನೆಲ್ಲ ತೀರಿಸ್ಕೊಳ್ಳೋದು, ಏನೇನು ಸಿನಿಮಾ ಮಾಡಿರ್ತಾರೋ ಅದು ಯಾರು ನೋಡಲಿ ಬಿಡಲಿ ಆ ಸಿನಿಮಾಗಳಿಗೆ ಇವರು ಅವಾರ್ಡ್ ಕೊಡೋದು, ಅದು ಪ್ರಾಪಗೆಂಡ ಅಲ್ವಾ? ದಟ್ ಈಸ್ ಪಬ್ಲಿಕ್ ಟ್ಯಾಕ್ಸ್ ಪೇಯರ್ಸ್ ಮನಿ, ಅದನ್ನ ಹೋಗಿ ದೂರದರ್ಶನದಲ್ಲಿ ತೋರಿಸೋರು. ಸೊ ನಾನು ಅದಕ್ಕೆ ಸೋಷಿಯಲ್ ಮೀಡಿಯಾ ಬಗ್ಗೆ ಕೊರಗಿಲ್ಲ. ನನಗೆ ಹಿಂದೆ ಬರೀ ಮೇನ್ ಸ್ಟ್ರೀಮ್ ಪೇಪರ್ ಸುಳ್ಳು ಹೇಳ್ತಾ ಇದ್ರು, ಈಗ ಎಲ್ಲರೂ ಸುಳ್ಳು ಹೇಳ್ಬೋದು ಇವಾಗ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ನಿಜಾನು ಬರೋಕ್ಕೆ ಚಾನ್ಸ್ ಇದೆ, ಈ ಮೇನ್ ಸ್ಟ್ರೀಮಲ್ಲಿ ಬರೋಕ್ಕೆ ಚಾನ್ಸ್ ಇಲ್ಲ. ಕೆಲವು ಪೇಪರಿಂದ ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಲ್ಲ ಸತ್ಯವನ್ನು. ಏನೇನು ಘಟನೆ ನಡೆದಿರಲಿ, ಯಾವ ಪೇಪರ್ ಹೆಸರು ಹೇಳಲ್ಲ ನಾವು, ಅವರಲ್ಲಿ ಹೆಂಗೆ ಬರೀತಾರೆ ನಿಮ್ಗೆ ಗೊತ್ತಿರುತ್ತೆ. ಈಗ ಒಂದು ಹೇಳ್ತೀನಿ ಕೇಳಿ, ಅದಾನಿ ಒಡಿಶಾದಲ್ಲಿ 110,000 crore ಅವರು ಅಲ್ಯೂಮಿನಿಯಂ ಎಕ್ಸ್ಟ್ರಾಕ್ಷನ್ ಪ್ಲ್ಯಾಂಟ್ ಮಾಡ್ತಾ ಇದ್ದಾರೆ. ಆಯಿತಾ, ಒಡಿಶಾಲಿ ಎಷ್ಟು ಜನಕ್ಕೆ ಕೆಲಸ ಸಿಗತ್ತೆ, ಭಾರತಕ್ಕೆ ಅಲ್ಯೂಮಿನಿಯಂ ಬೇಕು. ಈಗ ನೋಡಿ, ಅವರ ಅರುಂಧತಿ ರಾಯಿಂದ ಹಿಡಿದು ಒಂದು 100+ ಈ ಕಾಕ್ರೋಚ್ ಥರ ಹಿಂದೆ ಸೇರಿಕೊಂಡು ಇದು ಪಾಪ ಟ್ರೈಬಲ್ಸ್ಗೆಲ್ಲ ಎಷ್ಟು ಕಷ್ಟ ಆಗ್ತಾಯಿದೆ ಈ ಥರ ಶುರು ಮಾಡ್ತಾರೆ, ಅದು ನಿಜ ಕಷ್ಟ ಆಗ್ತಾಯಿದೆ ಅಂತ. ನೀವೇನು ಮಾಡಬೇಕಂದ್ರೆ, ಸಿ, ಡೆವಲಪ್ಮೆಂಟು ಅನಿವಾರ್ಯ, ಬಟ್ ಇಟ್ ನೀಡ್ ನಾಟ್ ಬಿ ಅಟ್ ದ ಕಾಸ್ಟ್ ಆಫ್ ಎನ್ವೈರನ್ಮೆಂಟ್. ಕಾಂಪನ್ಸೇಟ್ರಿ ಎಷ್ಟು ಮಾಡೋಕ್ಕಾಗುತ್ತೆ ನೋಡಬೇಕು. ಇಟ್ ಶುಡ್ ಬಿ ನೆಗೋಷಿಯೇಟೆಡ್ ಸೆಟಲ್ಮೆಂಟ್, ಇಟ್ ಶುಡ್ ನಾಟ್ ಬಿ ಸಮಥಿಂಗ್ ವೇರ್ ಇಟ್ಸ್ ಎನ್ ಇಂಪ್ಯಾಸ್, ಅಂದರೆ ಮುಂದೆ ಹೋಗೋಕ್ಕೆ ಆಗಲ್ಲ ಥರದ್ದಾಗಬಾರ್ದು. ಆ ಥರ ಮಾಡಿಟ್ಬಿಡ್ತಾರೆ, ನಮ್ಮಲ್ಲಿ ಪಾರ್ಲಿಮೆಂಟ್ ಸ್ಟಾಲ್ ಆಗಿಬಿಡುತ್ತೆ, ಡಿಸ್ಕಷನ್ ಆಗೋದಿಲ್ಲ, ಬಿಲ್ ಪಾಸ್ ಆಗಿಬಿಡುತ್ತೆ ಅಂದರೆ ಈ ಥರದ್ದು ಇರುತ್ತಲ್ಲ, ಅದೇನು ಎನಿವೇ ಆಗತ್ತದು, ಅದು ಆಗಿಬಿಡುತ್ತೆ ಅದು ಪ್ಲಾಂಟ್. ಅದರಲ್ಲಿ ತಪ್ಪುಗಳ ಜೊತೆ ಆಗುತ್ತೆ. ಆ್ಯಕ್ಚುಲಿ ನೀವು ಆ್ಯಕ್ಟಿವಾಗಿ ಚಾಲೆಂಜ್ ಮಾಡಬೇಕು, ಇದರಲ್ಲಿ ತಪ್ಪಿದೆ, ಇದು ಮಾಡೋದು ಅಗತ್ಯ ಇದೆಯಾ ಕೇಳಬೇಕು, ಮಿನಿಮೈಸ್ ದ ಡ್ಯಾಮೇಜ್, ಆ ಥರ ಮಾಡಬೇಕು. ಆ ಥರ ಒಂದು ಎಜುಕೇಟೆಡ್ ಡಿಬೇಟನ್ನು ಮಾಡೋದಕ್ಕಾಗೋದಿಲ್ಲ ಇದೆಯಲ್ಲ. ಸಿ, ಆ ಥರ ಸಿನಿಮಾದೂ ನಾವು ಹಾಗೆ ಯೋಚನೆ ಮಾಡಬೇಕು. ಟು ಕಮ್ ಬ್ಯಾಕ್ ಟು ಯುವರ್ ಕ್ವೆಶ್ಚನ್, ನಾನು ನಿಮ್ಮನ್ನ ಕೇಳ್ತೀನಿ, ನಮಗೇನು ಯೂಟ್ಯೂಬ್ ಚಾನೆಲ್ಸ್ ಇದೆ, ನಾವು ಆ್ಯಕ್ಚುಲಿ ಬ್ರಾಡ್ಕಾಸ್ಟಿಂಗ್ ಈಸ್ ಚೀಪ್, ಯು ಕ್ಯಾನ್ ಡೂ ಎನಿಥಿಂಗ್ ಯು ವಾಂಟ್, ವೈ ಕಾಂಟ್, ಇಫ್ ಯು ಆರ್ ಸೋ ಇಂಟ್ರೆಸ್ಟೆಡ್ ಇನ್ ಸೆಲ್ಲಿಂಗ್ ಯುವರ್ ಫಿಲ್ಮ್, ನೋಡಿ TVF ಅಂತ ಇದೆ, ಕೇಳಿದ್ದೀರಾ, ದ ವೈರಲ್ ಫೀವರ್, ಪಂಚಾಯತಲ್ಲಿ ಅವರೇ ಮಾಡಿರೋದು,
1: ಕರೆಕ್ಟ್,
0: ಅವ್ರು ದೇರ್ ಇಸ್ ಎ TVF ಶೋ ಇನ್ ಆಲ್ಮೋಸ್ಟ್ ಎವ್ರಿಥಿಂಗ್. ನಾನು ಅವ್ರ ಜೊತೆ ನಾನು ಒಂದು ಮಾಡಿದ್ದೀನಿ ಸೀರೀಸ್ ನೋಡಿ, ಅದು ಸಾಧ್ಯ ಆದರೆ, ಇಸ್ರೋದು ಚಂದ್ರಯಾನ್ ಬಗ್ಗೆ ಒಂದು ಸೀರೀಸ್ ಮಾಡಿದ್ರು, ಅದರಲ್ಲಿ ನಾವು ಪ್ಲೇಡ್ ದ ಚೀಫ್ ಆಫ್ ಇಸ್ರೋ ಇನ್ ದಟ್, ಅದು ಅವ್ರು ಮಾಡಿರೋದದು. ಅವ್ರೇನು ಮಾಡಿದ್ರು, ಅವರೆಲ್ಲ IIT ಖರಗ್ಪುರ್ ಗ್ರ್ಯಾಜುಯೇಟ್ಸ್, ಅವರು ಫೌಂಡರ್ಸು. ಅವರು ಕೋವಿಡ್ ಇರಬೇಕಾದ್ರೆ ದೇ ಮೇಡ್, ಯಾರು ಮಾಡ್ತಾ ಇರಲಿಲ್ಲ, ಆಲ್ ಪ್ರೊಡಕ್ಷನ್ ವರ್ಕ್ ಎಟ್ ಸ್ಟಾಪ್ಡ್. ಸೊ ಅವರು ಸ್ಟೋರೀಸ್ ಮಾಡಿ ಅವರು ಒಂದು ಎಪಿಸೋಡು ಯೂಟ್ಯೂಬಲ್ಲಿ ಹಾಕಿದ್ರು ಫ್ರೀ. ನಿಮ್ಗೆ ಇದು ಇಷ್ಟ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಸೆಕೆಂಡ್ ಎಪಿಸೋಡ್ ಕೊಡ್ತೀವಿ, ನೀವು ಅದಕ್ಕೆ ದುಡ್ಡು ಕೊಡಬೇಕು, ಸಮ್ ಸ್ಮಾಲ್ ಮನಿ ಇದೆ ಕಲೆಕ್ಟೆಡ್. ಇಟ್ ಬಿಕೇಮ್ ವೈರಲ್, ದಟ್ಸ್ ವೈ ದ ಕಾಲ್ ದ ಕಂಪನಿ ದ ವೈರಲ್ ಫೀವರ್, ಅಂದರೆ ಡಬಲ್ ಪನ್, ಕೋವಿಡ್ ಆಗ್ತಾ ಇತ್ತು. ಸಿ, ದಟ್ ಈಸ್ ಗಂಪ್ಷನ್, ಅಂದರೆ ದಟ್ ಈಸ್ ಎಂಟರ್ಪ್ರೈಸ್. ವಿ ಶುಡ್ ಡೂ ದಿಟ್. ಸದಾ ಕೊರಗಲ್ಲೇ ಬಿದ್ದಿದ್ರೆ ನಮಗೆ ಯಾರು ನೆಟ್ಫ್ಲಿಕ್ಸ್ ಯಾಕ್ರಿ ಬೇಕು? ನೆಟ್ಫ್ಲಿಕ್ಸ್ ಹ್ಯಾಸ್ ಅ ಕ್ಯುಮ್ಯುಲೇಟಿವ್ ಲಾಸ್ ಆಫ್ ಸಮ್ $24 billion ಆರ್ ಸಮಥಿಂಗ್ ನೌ. ಟು ಮೀ ಇಟ್ಸ್ ಎ ಫೇಲ್ಡ್ ಐಡಿಯಾ ನೆಟ್ಫ್ಲಿಕ್ಸ್. ವಿ ಶುಡ್ ನಾಟ್ ಡೂ ಇಟ್. ದಟ್ಸ್ ನಾಟ್ ಅವ್ರನ್ನ ಹಿಂಬಾಲಿಸೋದು ಯಾಕೆ? ನಾವೇ ಮಾಡ್ಕೊಳ್ಳೋಣ. ನೀವೆಲ್ಲ ಮನಸ್ಸು ಮಾಡಿದ್ರೆ ಇಫ್ ಎ ಗುಡ್ ಕನ್ನಡ ಫಿಲ್ಮ್ ಇಸ್ ಎಂಡೋರ್ಸ್ಡ್, ಲೆಟ್ಸ್ ಎ ಯು ಮೇಕ್ ಎ ಗ್ರೂಪ್ ಆಫ್ 5,000 people, ಓಕೆ, ಆ್ಯಂಡ್ ಯು ಹ್ಯಾವ್ ಎ ರಿವ್ಯೂ ಕಮಿಟಿ, ಆ್ಯಂಡ್ ದ ರಿವ್ಯೂ ಕಮ್ಯುನಿಟಿ ವಿಲ್ ಸಿ ಯುನೋ ಒಂದು 10-15 cinema ಹೆಸರು ಮಾಡಿದೆ ಅಂತ ಇಟ್ಕೊಳ್ಳಿ. ಅವರು ನೋಡ್ತಾರೆ ಈ ಸಿನಿಮಾಗಳನ್ನ, ನಾವು ಸಿಡ್ನಿಯಲ್ಲಿ ನೋಡೋಣ ಅಂತ ನೀವು ಡಿಸೈಡ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಐ ಡೋಂಟ್ ನೋ ಹೌ ಮೆನಿ ಫ್ಯಾಮಿಲೀಸ್ ದರ್ ಆರ್, ಓಕೆ. ನೀವು ಲೆಟ್ ಅಸ್ ಸೇ ಯು ರನ್ ಎ ಫಿಲ್ಮ್, ಕನ್ನಡ ಫಿಲ್ಮ್ ಹಿಯರ್ ಫಾರ್ 1 month,
1: 3,000 families.
0: ಹಾಂ, ಸೊ ಯು ಕ್ಯಾನ್ ಆ್ಯಕ್ಚುಲಿ ಯು ಕ್ಯಾನ್ ಬಿ ಎ ವೆರಿ ಗುಡ್ ಕಾಂಟ್ರಿಬ್ಯೂಟರ್ ಟು ದಿಸ್ ಕಾಸ್ ಅಲ್ವಾ? ನಾನು ಹೇಳೋದು ವಿ ಡು ನಾಟ್ ನೋ ಹೌ ಟು ಗೆಟ್ ಟುಗೆದರ್. ನೀವು ಯಾವುದಾದ್ರು ಒಂದು ಸೂ ಫ್ರಮ್ ಸೋ ಅನ್ನೋ ಸಿನಿಮಾ ನೀವು ತೋರಿಸ್ಬೇಕು ಇಲ್ಲಿ ಅಂತಂದರೆ, ಇಲ್ಲ ಅವ್ರು ಮಂಗಳೂರವರು, ನಾವೇ ಯಾಕೆ ಅವ್ರಿಗೆ ಎನ್ಕರೇಜ್ ಮಾಡಬೇಕು ಅಂತ ಹೇಳೋದು? ನಾವು ಇನ್ಯಾರೋ ಒಂದು ಸಿನಿಮಾ ಮಾಡಿದ್ರೆ ಯಾವುದೋ ಸಮಿತಿಯವರು ಇಂಥ ಯಾರೋ ಬಂದು ಇಲ್ಲ ಇವ್ರು ಈ ಜಾತಿಯವರು, ಅವ್ರದ್ದು ಯಾಕೆ ನಾವು ಎನ್ಕರೇಜ್ ಮಾಡಬೇಕು? ಈ ಥರ ಮಾತಾಡ್ಕೊಂಡಿದ್ರೆ ಏನಾಗುತ್ತೆ?
2: ಮುಂದಿನ ವಾರ ಪ್ರಕಾಶ್ ಬೆಳವಾಡೆಯವರ ಜೊತೆ ಮಾಡಿದ ವಿಶೇಷ ಸಂದರ್ಶನ ಕಂತು 2 ಕೇಳಲು ಮರಿಬೇಡಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ ನಾನು, ಮಹೇಶ್. ಮತ್ತು ಡಾಲಿ ಧನಂಜಯ್ ಅವರ ಚಲನಚಿತ್ರ ಮದರ್ ಪ್ರಾಮಿಸ್ ಇವೆಂಟ್ ಸಿನಿಮಾ ಟಾಪ್ ರೈಡ್ ಮತ್ತು ಬರ್ವುಡಲ್ಲಿ ಬಿಡುಗಡೆ ಆಗಿದೆ. ಎಲ್ಲರೂ ಈ ಚಲನಚಿತ್ರ ನೋಡಿ ಹಾಗೂ ಕನ್ನಡ ಚಲನಚಿತ್ರಕ್ಕೆ ಬೆಂಬಲ ನೀಡಿ. ಧನ್ಯವಾದ. ಕನ್ನಡ ಬಳಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಸರ್ವೇ ಜನಾ ಸುಖಿನೋ ಭವಂತು.